0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 13ನೆಯ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 5ನೇ ತಾರೀಕು ಸೋಮವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು. ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತ್ಯಂತ ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 897 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗಿ ಫಾರ್ಮುಲನ್ ಇಂದಿನಿಂದ 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ

ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ನಿನ್ನೆ ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಸುಧಾರಣೆಗಳಿಂದ ಕೂಡಿದ ದೇಶದ ಹಣಕಾಸು ಕ್ಷೇತ್ರ ಆರ್ಥಿಕ ಅಭಿವೃದ್ಧಿಯ ಬಲವಾದ ಸ್ತಂಭವಾಗಿದೆ ಎಂದು ಪ್ರಧಾನಮಂತ್ರಿ ಅವರ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಕೌಟಿಲ್ಯ ಆರ್ಥಿಕ ಸಮಾವೇಶದಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಸೂಪರ್ ಕಂಪ್ಯೂಟರಿಂಗ್ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪರಿಸರ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ರಾಷ್ಟೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿ ವಿನ್ಯಾಸ, ತಯಾರಿಕೆ, ತಂತ್ರಾಂಶ ಹಾಗೂ ವಿಶೇಷ ಅನ್ವಯಿಕಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸಲಾಗಿದೆ ಎಂದು ತಿಳಿಸಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮೈಸೂರು ದಸರಾ ಉತ್ಸವದ ಸ್ವಾಗತ ಸಮಿತಿಯೊಂದಿಗೆ ನಿನ್ನೆ ಕೊಪ್ಪಳದ ಗವಿಮಠಕ್ಕೆ ತೆರಳಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯಶಸ್ವಿಗೊಳಿಸುವಂತೆ ಆಹ್ವಾನ ಪತ್ರಿಕೆ ನೀಡಿದರು. ಮೈಸೂರು ದಸರಾ ಕುಸ್ತಿ ಪಂದ್ಯಾವಳಿ ಇದೇ 11-17 ನಡೆಯಲಿದೆ. ಈ ಬಾರಿ ನಾಡಕುಸ್ತಿ, ಪಾಯಿಂಟ್ ಕುಸ್ತಿ ಹಾಗೂ ಪಂಜಕುಸ್ತಿ ವಿಭಾಗಗಳಲ್ಲಿ ಪಂದ್ಯ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕೇಳುಗರೆ, ಇನ್ನು ಮುಂದೆ 7 ಗಂಟೆಯವರೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ. ನಾದೋಪಾಸನೆಯ ನಂತರ 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ನಂತರ ಚಿತ್ರಗೀತೆಗಳನ್ನು ಆಲಿಸಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ದಿನ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳನ್ನು ಕುರಿತಾಗಿ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇವರಿಂದ ಮಾಹಿತಿಯನ್ನು ತಿಳಿಯುತ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಎಂದಿನಂತೆ 11:30 ಕಲಾಭಾರತಿ ಕಾರ್ಯಕ್ರಮವಿರುತ್ತದೆ. 12:05 ಕರೆಗೊಂದು ಹಾಡು. ನೀವು ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳುವ ಸಮಯ. ಮಧ್ಯಾಹ್ನ 1:20 ಸೋಮವಾರ ಪತ್ರಾಧಾರಿತ ಹಾಗೂ ಇಮೇಲ್ ಆಧರಿಸಿದ ನಿಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಸಖಿ ಸಹೇಲಿ, ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00 ಪರಿಮಳ, ಮುಕ್ತ ಮಾತುಕತೆಯ ವೇದಿಕೆ. ನಂತರ ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:02 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:02 ಸೇಫ್ ಡ್ರೈವ್ ಗಾನ ಭಜನ. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ಸೋಮವಾರ ರಾತ್ರಿ 8:02 ಭಾವಚಿತ್ತಾರ, ಭಾವಗೀತೆಗಳ ಪ್ರಸಾರ. 9:15 ಹಿಂದಿ ಮೆಲಡೀಸ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಕಾರ್ಯಕ್ರಮ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ಆರು ಗಂಟೆ ಎಂಟು ನಿಮಿಷಗಳ ಸಮಯವಾಗಿದೆ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದೀಗ ಆರಂಭ. ಕಾರ್ಯಕ್ರಮದ ಮೊದಲಲ್ಲಿ ವ್ಯಾಸರಾಯರು ವಿರಚಿತ ಭಕ್ತಿಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ.

ನಾದೋಪಾಸನೆಯಲ್ಲಿ ಕನಕದಾಸರ ರಚನೆ ಏಷ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ರೇಣುಕಾ ನಾಕೋಡವರ ಧ್ವನಿಯಲ್ಲಿ ಕೇಳಿದ್ರಿ. ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಅಕ್ಕ ಮಹಾದೇವಿ ವಿರಚಿತ ಭಕ್ತಿಗೀತೆಯನ್ನ ಇದುವರೆಗೆ ಆಲಿಸಿದ್ರಿ. ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ವಾದಿರಾಜರ ರಚನೆ ವೃಂದಗಾನದಲ್ಲಿ ಕೇಳೋಣ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ್ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಂತಾ ಇರ್ತೀನಿ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಾ ನಾದೋಪಾಸನೆ ಭಕ್ತ ಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿಯಿಂದ. ಸೋಮವಾರದ ಈ ಬೆಳಗು ಶುಭವಾಗಲಿ, ಎಲ್ಲರಿಗೂ ಒಳಿತನ್ನ ತರಲಿ ಎನ್ನುವ ಹಾರೈಕೆಯೊಂದಿಗೆ ಭಕ್ತಿಗೀತೆಗಳ ಈ ಕಾರ್ಯಕ್ರಮ ನಾದೋಪಾಸನೆ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗೋಣ. ಅಕ್ಟೋಬರ್ 5 ಈ ದಿನ ಇಡೀ ಜಗತ್ತಿನಲ್ಲಿ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತೆ. ನಮ್ಮ ದೇಶ ಭಾರತದಲ್ಲಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ದಿನ ಬಹುತೇಕ ಅನೇಕ ದೇಶಗಳಲ್ಲಿ ಅಕ್ಟೋಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಜ್ಞಾನದ ಬೆಳಕನ್ನು ಬೆಳಗಿಸಿ ಅಜ್ಞಾನದ ಕತ್ತಲೆಯನ್ನು ಓಡಿಸ್ತಾ ಇರುವ ಲಕ್ಷಾಂತರ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವನ್ನಾಗಿ ಈ ದಿನ ಜಗತ್ತಿನ ಎಲ್ಲ ಕಡೆ ಶಿಕ್ಷಕರ ದಿನದ ಆಚರಣೆ ಇದೆ. ಇಂದಿನ ದಿನಗಳಲ್ಲಿ ಏನು ಕೃತಕ ಬುದ್ಧಿಮತ್ತೆ, ಬರೀ ಮಾಹಿತಿಯನ್ನು ಕೊಟ್ಟರೆ ಶಿಕ್ಷಕರು ಮಗುವಿಗೆ ಜ್ಞಾನ, ಸಂಸ್ಕಾರ, ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಾ ಇದ್ದಾರೆ. ಅಂದರೆ ಗೂಗಲ್ ಮಾಹಿತಿಯನ್ನು ಕೊಡಬಹುದು, ಆದರೆ ತರಗತಿಯಲ್ಲಿ ಮಗು ಬೇಸರದಲ್ಲಿದ್ದಾಗ, ಖುಷಿಯಲ್ಲಿದ್ದಾಗ ಮಗುವಿನ ಜೊತೆಗೆ ನಿಲ್ಲುವುದು ಶಿಕ್ಷಕರು. ಇಂತಹ ಪ್ರೀತಿಯನ್ನು ಯಾವುದೇ ರೋಬೋಟ್ ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹೇಳ್ತಾರೆ, ಒಬ್ಬ ಸಾಮಾನ್ಯ ಶಿಕ್ಷಕ ಪಠ್ಯವನ್ನು ಬೋಧಿಸ್ತಾನೆ, ಒಬ್ಬ ಶ್ರೇಷ್ಠ ಶಿಕ್ಷಕ ವಿದ್ಯಾರ್ಥಿಯಲ್ಲಿ ಜ್ಞಾನದ ಕಿಡಿಯನ್ನು ಬೆಳಗಿಸ್ತಾನೆ. ಶಿಕ್ಷಕರು ದೇಶದ ಭವಿಷ್ಯದ ಬಾಗಿಲನ್ನು ತೆರೆಯುವ ಕೀಲಿ ಕೈಗಳು ಅಂತ ಹೇಳ್ತಾರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸಂಧ್ಯಾರಾಗ ಚಿತ್ರದ ಗೀತೆ ಕೇಳಿ. ಆರ್ಎನ್ಜೆ ಗೋಪಾಲ್ ಅವರ ರಚನೆ, ಪಿಬಿ ಶ್ರೀನಿವಾಸ್ ಅವರ ಹಾಡುಗಾರಿಕೆ, ಜಿ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆ.

ಗಜ್ಜೆ ಪೂಜೆ ಚಿತ್ರಕ್ಕಾಗಿ ವಿಜಯ ನರಸಿಂಹ ವಿರಚಿತ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಬಿಕೆ ಸುಮಿತ್ರ ಅವರು ಹಾಡಿಗೆ ಧನಿಯಾಗಿದ್ರು. 6:37 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ನಾದೋಪಾಸನೆ ಭಕ್ತಿ ಸಂಗೀತವನ್ನು ಕೇಳ್ತಾರೆ.

ಸ್ಫೂರ್ತಿಯನ್ನು ತುಂಬುತ್ತಾನೆ. ಅಂತಹ ಎಲ್ಲ ಸ್ಫೂರ್ತಿಯ ಸೆಲೆಗಳಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಹಾಗೆ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಶಿಕ್ಷಣ ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂತ. ಮುಸ್ತಫಾ ಕೆ ಕಮಾಲ್ ಅಟಾಟುರ್ಕ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಒಬ್ಬ ಉತ್ತಮ ಶಿಕ್ಷಕ ಮೇಣದ ಬತ್ತಿಯ ಹಾಗೆ ಇತರರಿಗೆ ದಾರಿ ತೋರಿಸಲು ತಾನು ಸ್ವತಃ ಕರಗ್ತಾನೆ ಅಂತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಸೃಜನಶೀಲ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಜಾಗೃತಗೊಳಿಸುವುದು ಶಿಕ್ಷಕನ ಅತ್ಯುನ್ನತ ಕಲೆ ಅಂತ. ಶಿವಮೆಚ್ಚದ ಕಣ್ಣಪ್ಪ ಚಿತ್ರದ ಗೀತೆ ಕೇಳಿ. ಚಿವುದಯ ಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.

ಬೆಟ್ಟದ ಹೂವು ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್, ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಚಿವುದಯ ಶಂಕರ್ ಅವರು ಗೀತೆಯನ್ನ ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಅಕ್ಟೋಬರ್ 5 ಜಾಗತಿಕ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಆದರೂ ಕೂಡ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ದೇಶೀಯವಾಗಿ ರಾಷ್ಟ್ರೀಯವಾಗಿ ಬೇರೆ ಬೇರೆ ದಿನಗಳಲ್ಲಿ ತಮ್ಮದೇ ಆದಂತಹ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಆಚರಿಸಿಕೊಳ್ಳುತ್ತವೆ. ಹಾಗೆಯೇ ಶಿಕ್ಷಕರು ಪಾಠದ ಪುಟಗಳನ್ನು ಮಾತ್ರ ತೆರೆಯೋದಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಬಾಗಿಲನ್ನು ಕೂಡ ತೆಗೆಯುತ್ತಾರೆ. ಯಾವ ದೇಶದಲ್ಲಿ ಶಿಕ್ಷಕನಿಗೆ ಪರಮ ಗೌರವ ಸಿಗುತ್ತೋ ಆ ದೇಶ ಜಗತ್ತಿನ ನಾಯಕನಾಗುತ್ತದೆ. ಜ್ಞಾನದ ಹರಿವು ನಿಲ್ಲದಂತೆ ಕಾಯುವ ಅಕ್ಷರ ಭಗೀರಥರಿಗೆ ಕೋಟಿ ಕೋಟಿ ನಮನಗಳು. ಅಕ್ಷರ ಕಲಿಸಿದ ಗುರು ಜಗತ್ತಿಗೆ ಬೆಳಕು ಅನ್ನುವ ಮಾತಿನ ಹಾಗೆ ಮಾನವ ಸಮಾಜದ ವಿಕಾಸದಲ್ಲಿ ಶಿಕ್ಷಕರ ಪಾತ್ರ ಬಹಳ ವಿಶೇಷವಾದದ್ದು. ಜಗತ್ತಿನಾದ್ಯಂತ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತಿರುವ ಲಕ್ಷಾಂತರ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿಯೇ 5 ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ನಡೆಸಲಾಗ್ತಾ ಇದೆ.

ಭಕ್ತ ಜ್ಞಾನದೇವ ಚಿತ್ರದ ಗೀತೆ. ಎಸ್ ಪಿ ಶೈಲಜಾ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಈ ಗೀತೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿದೆ.

ಕಲಾವತಿ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಜೆ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಬೆರಳೇಕರ್ ಅವರ ಸಂಗೀತ ಇತ್ತು. ಮನಮೋಹನ್ ಠಾಕೂರ್ ಹಾಗೂ ಎಸ್ ಜಾನಕಿ ಅವರು ಗೀತೆಗೆ ಧ್ವನಿಯಾಗಿದ್ದರು. 6:55:30 ಸಮಯ ಆಗಿದೆ. ನಾದೋಪಾಸನೆ ಭಕ್ತಗೀತೆಗಳ ಪ್ರಸಾರ. 5 ಅಕ್ಟೋಬರ್ ವಿಶ್ವ ಶಿಕ್ಷಕರ ದಿನವನ್ನಾಗಿ ಜಗತ್ತಿನ ಅನೇಕ ದೇಶಗಳಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಅಕ್ಷರ ಕಲಿಸಿದ ಗುರು ಜಗತ್ತಿಗೆ ಬೆಳಕು. ಮಾನವ ಸಮಾಜದ ವಿಕಾಸದಲ್ಲಿ ಶಿಕ್ಷಕರ ಪಾತ್ರ ಬಹಳ ವಿಶೇಷ. ಜಗತ್ತಿನಾದ್ಯಂತ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತಿರುವ ಲಕ್ಷಾಂತರ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಇಂದು. ಈಗಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸಾಕಷ್ಟು ಡಿಜಿಟಲ್ ತಂತ್ರಜ್ಞಾನಗಳು ಶಿಕ್ಷಣ ಕ್ಷೇತ್ರವನ್ನು ಕೂಡ ಬಹಳ ವೇಗವಾಗಿ ಆವರಿಸಿಕೊಳ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನ ಬರೀ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ, ಸಂಸ್ಕಾರವನ್ನು ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಮಗುವಿನ ಮಾನಸಿಕ ಒತ್ತಡ, ಖಿನ್ನತೆ, ಆಸೆ, ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶಿಕ್ಷಕನಿಗೆ ಮಾತ್ರ ಸಾಧ್ಯ ಆಗತ್ತೆ. ತಂತ್ರಜ್ಞಾನದ ದುರುಪಯೋಗವನ್ನು ತಡೆದು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯವನ್ನು ಬಿತ್ತುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡುವ ಜವಾಬ್ದಾರಿ ಕೂಡ ಶಿಕ್ಷಕರ ಮೇಲೆಯೇ ಇದೆ. ಈ ದಿನ ಜಗತ್ತಿನ ಎಲ್ಲ ಶಿಕ್ಷಣ ಕ್ಷೇತ್ರವು ಕೂಡ ಒಂದು ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅಂತ ಒಂದು ವರದಿ ಹೇಳುತ್ತೆ. ಅಂದರೆ ಬಹಳಷ್ಟು ದೇಶಗಳಲ್ಲಿ ಶಿಕ್ಷಕರ ವೇತನದ ಕೊರತೆ ಆಗ್ತಾ ಇದೆ. ಶಾಲೆ ಅಥವಾ ಶಿಕ್ಷಣಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಇದೆ. ಟೀಚಿಂಗಿಗಿಂತ ಅಂದರೆ ಬೋಧನೆಗಿಂತ ಬೇರೆ ಬೇರೆ ರೀತಿಯ ಕೆಲಸಗಳ ಒತ್ತಡ ಶಿಕ್ಷಕರ ಮೇಲೆ ಜಾಸ್ತಿ ಆಗಿ ಒಂದು ವರದಿಯ ಪ್ರಕಾರ 40%+ ಹೆಚ್ಚು ಶಿಕ್ಷಕರು ತಮ್ಮ ವೃತ್ತಿಯನ್ನು ತ್ಯಜಿಸಿ ಬೇರೆ ವೃತ್ತಿಯ ಕಡೆಗೆ ವಾಲ್ತಾ ಇದ್ದಾರೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ. ಶಿಕ್ಷಕರು ದೇಶವೊಂದರ ಮಾನವ ಸಂಪನ್ಮೂಲವನ್ನು ರೂಪಿಸುವಂಥ ಶಿಲ್ಪಿಗಳು. ಹಾಗಾಗಿ ಯಾವ ದೇಶ ಶಿಕ್ಷಕರನ್ನು ಗೌರವಿಸುತ್ತೆ ಆ ದೇಶ ಪ್ರಗತಿಯ ಪಥದಲ್ಲಿ ಸಾಗತ್ತೆ ಅಂತ ಹೇಳ್ತಾ ವಿಶ್ವ ಶಿಕ್ಷಕರ ದಿನದ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಗೌರವವನ್ನು, ನಮನವನ್ನು ಸಲ್ಲಿಸೋಣ. ಅಕ್ಷರ ಕಲಿಸಿದ ಪ್ರತಿಯೊಬ್ಬ

ಗುರುವಿಗೂ ನಿರಂತರವಾಗಿ ಕೃತಜ್ಞರಾಗಿರೋಣ. ಶಿಕ್ಷಕರನ್ನ ಗೌರವಿಸುವುದು ಅಂದ್ರೆ ದೇಶವನ್ನ ಗೌರವಿಸಿದ ಹಾಗೆ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಶಿಕ್ಷಣ ಅಂದ್ರೆ ಬರೀ ಮಾಹಿತಿಯನ್ನ ತಲೆಯಲ್ಲಿ ತುಂಬೋದಲ್ಲ, ಮಗುವಿನಲ್ಲಿರುವ ಸುಪ್ತ ಪ್ರತಿಭೆಯನ್ನ ಹೊರತರುವುದು. ಅಂತಹ ಕೆಲಸ ಎಲ್ಲ ಶಿಕ್ಷಕರಿಂದ ಸಾಗಲಿ ಅನ್ನುವ ಮಾತಿನ ಜೊತೆಗೆ ನಮ್ಮ ಈ ದಿನದ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಮಲೆಯ ಮಾರುತ ಚಿತ್ರದ ಗೀತೆಯೊಂದಿಗೆ ಕೊನೆಗೊಳ್ಳುತ್ತಾ ಇದೆ.

ಮಲೆಮಾರುತ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರೆ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಮಯ 7 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಕೆನಡಾ ನಡುವಿನ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 5ನೇ ಸುತ್ತಿನ ಮಾತುಕತೆ ಇಂದು ಒಟ್ಟಾವಾದಲ್ಲಿ ಆರಂಭವಾಗಲಿದೆ. 5 ದಿನಗಳ ಮಾತುಕತೆ ಇದೇ 9ರವರೆಗೆ ನಡೆಯಲಿದ್ದು 2026ರ ಅಂತ್ಯದೊಳಗೆ ಒಪ್ಪಂದ ಪೂರ್ಣಗೊಳಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದು 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉದಯೋನ್ಮುಖ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಈ ವಿಷಯ ತಿಳಿಸಿದರು. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಾಳೆ ಮತದಾನ ನಡೆಯಲಿದ್ದು ಇದೇ 9ರಂದು ಮತ ಎಣಿಕೆ ನಡೆಯಲಿದೆ. ವಿಜಯನಗರ ಜಿಲ್ಲೆಗೆ ಇಂದು ಕೇಂದ್ರ ಬರ ಅಧ್ಯಯನ ತಂಡ ಆಗಮಿಸಲಿದೆ. ತಂಡವು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ, ಕೃಷಿ ಹಾಗೂ ಕುಡಿಯುವ ನೀರಿನ ಸ್ಥಿತಿಗತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಕುರಿತು ಅಧ್ಯಯನ ನಡೆಸಲಿದೆ. ಜಲಮೂಲಗಳ ಮೂಲಕ ಅಂತರ್ಜಲ ಮರುಪೂರಣ ವಿಚಾರದಲ್ಲಿ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಮುಂಚೂಣಿಯಲ್ಲಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಚಿನ್ನದ ಪದಕ ವಿಜೇತ ತಂಡದ ಗೋಲ್ ಕೀಪರ್ ಆಗಿ ಉತ್ತಮ ಪ್ರದರ್ಶನ ನೀಡಿದ ಕರ್ನಾಟಕದ ಮೋಹಿತ್ ಹೆಚ್ಎಸ್ ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶೇಷವಾಗಿ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಹೇಗೆ ಬಿದ್ರು?
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನೋಡ್ಬಿಟ್ಟಿ, ಚಾಕ್ಲೇಟ್ ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
4: ಏನ್ ಪಾಪಾ, ಬೇರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಹಾಕ್ಬೇಕಾ?
3: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು, ಚಿಪ್ಸು, ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
5: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ದುರ್ವ್ಯವಹಾರ, ಅಸಭ್ಯ ವರ್ತನೆ, ಕೆಟ್ಟ ಟಚ್ ಮತ್ತು ದುರುದ್ದೇಶ ಗುರುತಿಸಿರಿ. ಮನೆಯಲ್ಲಿ ಇದರ ಬಗ್ಗೆ ತಪ್ಪದೇ ತಿಳಿಸಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಮಯ 7:05. ಇನ್ನೀಗ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಜಂಟಿಯಾಗಿ ಆಯೋಜಿಸುವ NLEPC ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೀಷನ್, ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಗದಗ್ ಜಿಲ್ಲೆ ಉಪನಿರ್ದೇಶಕ ಆರ್ಎಸ್ ಬುರ್ಡಿ ಮಾರ್ಗದರ್ಶಿ ಶಿಕ್ಷಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಈ ಕುರಿತು ಒಂದು ವರದಿ.
4: ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಈ ತಿಂಗಳ 12ನೇ ತಾರೀಖಿನಿಂದ 3 ದಿನಗಳ ಕಾಲ ರಾಷ್ಟೀಯ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ನಡೆಯಲಿದೆ. ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್. ಪ್ರೇರಿತ ಸಂಶೋಧನೆಗಾಗಿ ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಮುಖ್ಯ ಉದ್ದೇಶ. ಮಾನಕ್ ಎಂದರೆ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸಿದ ತಮ್ಮ ನವೀನ ಮಾದರಿಗಳನ್ನು ಪ್ರದರ್ಶಿಸಲಿದ್ದಾರೆ. ವಿದ್ಯಾರ್ಥಿಯ ಆವಿಷ್ಕಾರದಲ್ಲಿ ಹೊಸತನ, ಸಾಮಾಜಿಕ ಉಪಯುಕ್ತತೆ, ಪರಿಸರ ಸ್ನೇಹಿ ಗುಣ, ಬಳಕೆದಾರ ಸ್ನೇಹಿತ್ವ, ಪ್ರಸ್ತುತ ಲಭ್ಯ ಪರಿಹಾರಗಳಿಗಿಂತ ಹೆಚ್ಚಿನ ಪ್ರಯೋಜನ ಹಾಗೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಆಧಾರದ ಮೇಲೆ ಈ ಮಾದರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗದುಗಿನ ಎಸ್ಎಂ ಕೃಷ್ಣನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ No. 12 ವಿಜ್ಞಾನ ಶಿಕ್ಷಕ ಹಾಗೂ ಮಾರ್ಗದರ್ಶಕರಾದ ಮಂಜಪ್ಪ ಕೆ ಹುಯಿಲ್ಗೋಳ್.
5: ಸ್ಕೂಲ್ ಜೋನ್ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅಂತೇಳಿ, ಅಂದ್ರೆ ಶಾಲಾ ಪ್ರದೇಶದಲ್ಲಿ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್

0: ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಬಳಸಿದ್ದೇವೆ, ಸೆನ್ಸಾರ್ ಗಳನ್ನು ಬಳಸಿದ್ದೇವೆ. ಸುರಕ್ಷಿತವಾಗಿ ಶಾಲಾ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಯೊಳಗೆ ಯಾವುದೇ ಅಪಘಾತ ಆಗಬಾರದು ಮಕ್ಕಳಿಗೆ. ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇನ್ನೊಂದು ಮಾದರಿಯನ್ನ ತಯಾರಿಸಿದ್ದೇವೆ, ಅದು ಮಿಡ್ ಡೇ ಮೀಲ್ಸ್ ಸೇಫ್ಟಿ ಚೆಕ್ ಪರ್ ಸ್ಕೂಲ್ ಅಂತೇಳಿ. ಬಿಸಿ ಊಟ ತಯಾರಿಕೆಯಲ್ಲಿ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಟೆಂಪರೇಚರ್ ರೆಗ್ಯುಲೇಟರ್ ಅಂತೇಳಿ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ. ಜೊತೆಗೆ ಕೊಳೆತಿರ್ತಕ್ಕಂಥ ಪದಾರ್ಥದಿಂದ ಬರ್ತಕ್ಕಂಥ ಮೀಥೇನ್ ಗ್ಯಾಸ್ ಡಿಟೆಕ್ಷನ್ ಸೆನ್ಸಾರ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಿಂಗಾಗಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ ಶುಚಿ ರುಚಿಯಾಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ಆಹಾರವನ್ನ ನಾವು ಇಲ್ಲಿ ಕೊಡಲು ಅವಕಾಶ ಆಗತೈತಿ. ಎರಡು ಮಾದರಿಗಳು ಅಕ್ಟೋಬರ್ 12, 13, 14 ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಈ ಮಾದರಿಗಳು ಪ್ರದರ್ಶನಗೊಳ್ಳುತ್ತಿದ್ದೇವೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ.
1: ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ವನ್ಯಜೀವಿ ಸಪ್ತಾಹ 2026 ಅಂಗವಾಗಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಿತು. ಬಂಡೀಪುರ ಸಫಾರಿ ಕ್ಯಾಂಪಸ್ನಲ್ಲಿ 37 ಜನ ಸಫಾರಿ ಸಿಬ್ಬಂದಿ ಹಾಗೂ 12 ಜನ ಶ್ವಾನದಳದ ಸಿಬ್ಬಂದಿ ಶ್ರಮದಾನ ಮಾಡಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶುಭಂ ಸಿಂಗ್ ತನ್ವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಹಾಗೂ ಗೋಪಾಲಸ್ವಾಮಿ ಬೆಟ್ಟವಲಯದ ಅರಣ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮೆಲುಕಾಮನಹಳ್ಳಿ ಆವರಣದಲ್ಲಿ 15 ಜನ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಮಾಡಿದರು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಓಟಗಾರರು ವನ್ಯಜೀವಿ ಜನಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಉದ್ಘಾಟಿಸಲು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳನ್ನು ಮೈಸೂರು ಜಿಲ್ಲಾಧಿಕಾರಿ ಹಾಗೂ ದಸರಾ ಮಹೋತ್ಸವದ ವಿಶೇಷಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಉತ್ಸವದ ಸ್ವಾಗತ ಸಮಿತಿ ಸದಸ್ಯರೊಂದಿಗೆ ಶ್ರೀಮಠಕ್ಕೆ ತೆರಳಿ ಅಧಿಕೃತ ಆಮಂತ್ರಣ ನೀಡಿ ಆಹ್ವಾನಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವರ್ಣಿತ್ ನೇಗಿ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಈ ತಿಂಗಳ 11ನೇ ತಾರೀಕು ವಿಧಿವತ್ ಉದ್ಘಾಟನೆಯಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತು ಒಂದು ನೋಟ. ಈಶಾನ್ಯ ಭಾರತ ಅಭಿವೃದ್ಧಿಯಿಂದ ದೂರ ಉಳಿದಿದ್ದಕ್ಕೆ ಕಾರಣ ಭೂಪ್ರದೇಶವಲ್ಲ, ದೂರವೇ ಕಾರಣ ಎಂದು ಹೇಳುತ್ತಾ ಬಂದ ನಿರ್ಲಕ್ಷ್ಯ ಧೋರಣೆ. ಬ್ರಾಡ್ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗೂನ್ ತಲುಪಿದವು. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ಜಮ್ಮು ಕಾಶ್ಮೀರದ ಕಥೆ ಇನ್ನೂ ದೀರ್ಘ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ ಪೂರ್ಣಗೊಳ್ಳಲು 28 ವರ್ಷಗಳೇ ಬೇಕಾದವು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೆನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ಟಿಬೆಟ್ ಸಹಯೋಗ ಮಂಚ್ ಹಾಗೂ ಟಿಬೆಟ್ ಪರ ಹೋರಾಟದ ಕೋರ್ ಗ್ರೂಪ್ ನಿಕಟಪೂರ್ವ ರಾಷ್ಟೀಯ ಸಹಸಂಯೋಜಕ ಅಮೃತ್ ಜೋಶಿ.
5: ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಇವತ್ತು ಸಂಪರ್ಕದ ಅಭಿವೃದ್ಧಿಯ ವಿಕಾಸದ ಒಂದು ಹೊಸ ಪರಿಭಾಷೆ ಆಗಿದೆ. ಗಡಿಭಾಗದ ಕೊನೆಯ ಹಳ್ಳಿವರೆಗೂ ಕೂಡ ಯಾವುದಾದ್ರೂ ಒಂದು ಮಾದರಿಯ ಸಂಪರ್ಕ ಅಲ್ಲಿ ಸ್ಥಾಪಿತವಾದಲ್ಲಿ ಅದು ಆ ಪ್ರದೇಶವನ್ನ ದೇಶದ ಮುಖ್ಯವಾಹಿನಿಯ ಜೊತೆ ಜೋಡಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಡಿಜಿಟಲ್ ಸಂಪರ್ಕಕ್ಕೂ ಕೂಡ ಇವತ್ತು ಅದನ್ನು ಬಳಸಬೇಕಾಗಿದೆ. ಜನರನ್ನ ಅವಕಾಶಗಳೊಂದಿಗೆ, ಗ್ರಾಮಗಳನ್ನು ಮಾರುಕಟ್ಟೆಯೊಂದಿಗೆ, ಅಥವಾ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶ ಇರಬಹುದು, ಅಥವಾ ಶಿಕ್ಷಣದ ಅವಕಾಶ ಇರಬಹುದು, ಅಥವಾ ದೇಶದ ಇತರ

0: ಭಾಗಗಳ ಜನರನ್ನ ಈ ಪ್ರದೇಶಗಳನ್ನ ಅಥವಾ ಈ ಪ್ರದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋದಿರ್ಬೋದು. ಈ ರೀತಿ ಆರ್ಥಿಕತೆಗೆ ಹೊಸ ಅವಕಾಶಗಳನ್ನು ಜೋಡಿಸುವಂತಹ ಜೀವನಾಡಿಗಳಾಗಿ ಇವತ್ತು ಈ ಕನೆಕ್ಟಿವಿಟಿ ರೈಲ್ ಇರ್ಬೋದು, ರಸ್ತೆ ಇರ್ಬೋದು, ಸೇತುವೆಗಳಿರ್ಬೋದು ಅಥವಾ ಡಿಜಿಟಲ್ ಸಂಪರ್ಕವೇ ಅದು ಇವತ್ತು ಕಾರ್ಯನಿರ್ವಹಿಸುತ್ತೆ. ಈಶಾನ್ಯ ಭಾರತದ ಆ ಒಂದು ಕಠಿಣವಾದಂತಹ ಭೌಗೋಳಿಕ ಪರಿಸ್ಥಿತಿಯ ನಡುವೂ ಕೂಡ ಇವತ್ತು ರೈಲು ಮತ್ತು ರಸ್ತೆಯ ಸಂಪರ್ಕ ವಿಸ್ತಾರ ಆಗ್ತಿರೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ಬಹಳ ಮಹತ್ವವನ್ನು ತೋರಿಸುತ್ತೆ. ಫಲಿತಾಂಶ ಏನಂದ್ರೆ ದೂರ ಕಡಿಮೆ ಆದಂತೆ ಅವಕಾಶಗಳು ಹೆಚ್ಚುತ್ತವೆ, ಹೂಡಿಕೆಗಳು ಬರ್ತವೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಮುಖ್ಯವಾಗಿ ಆ ಭಾಗದ ಜನರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತಮ್ದು ಕೂಡ ಪಾಲು ಇದೆ ಅನ್ನೋದೊಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಜನರಲ್ಲೂ ಕೂಡ ಬರುತ್ತೆ. ಇದು ವಿಕಸಿತ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆ ಆಗಿದೆ.
1: ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ 1966ರಲ್ಲಿ ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಶಿಫಾರಸು ಅಂಗೀಕರಿಸಲ್ಪಟ್ಟ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲ್ಪಡುವ ದಿನ. ಖ್ಯಾತ ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿಯ ಡಾಕ್ಟರ್ ಶಿವಾಜಿ ಕಾಗಣಿಕರ್ ಅವರ ಸರ್ವೋದಯಚ ವಾಟ್ಸರು ಮರಾಠಿ ಭಾಷೆಯ ಆತ್ಮಚರಿತ್ರೆ ಹಾಗೂ ಗುಡ್ಡಗಾಡಿನ ಗಾಂಧಿ ಕನ್ನಡ ಜೀವನ ಚರಿತ್ರೆ ಕೃತಿಗಳನ್ನು ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಬಿಡುಗಡೆ ಮಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೆಚೂರ್ ಸೈಕ್ಲಿಂಗ್ ಸ್ಪರ್ಧೆಯ 100 ಕಿಲೋಮೀಟರ್ ಎಲೀಟ್ ಪುರುಷರ ವಿಭಾಗದಲ್ಲಿ ಕೃಷ್ಣಾ ನಾಯ್ಕೋಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾವ್ಯಾ ಮೂರ್ತಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: 7:16:40 ಸಮಯ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕನ್ನಡ ರತ್ನ ಭಂಡಾರ, ಭಾವಗೀತೆ, ಹಾಗೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಹಾಗೂ ಚಿತ್ರಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿಯಲ್ಲಿ ಕೇಳಿ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ ಶುಭೋದಯ ಕರ್ನಾಟಕ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯು ಆರ್ ಅನಂತಮೂರ್ತಿ ಸಮಕಾಲೀನ ಬರಹಗಾರರಲ್ಲಿ ಅದಮ್ಯ ಚೇತನ ಅಂತಾನೆ ಹೆಸರು ಪಡೆದವರು. ಸಂಸ್ಕಾರ, ಭಾರತೀಪುರ, ಘಟಶ್ರಾದ್ದ, ಅವಸ್ಥೆ, ದಿವ್ಯ

0: ಸೂರ್ಯನ ಕುದುರೆ ಹೀಗೆ ಅವರ ಎಲ್ಲ ಕಾದಂಬರಿಗಳು ಪ್ರಸಿದ್ಧವಾದ ಕಾದಂಬರಿಗಳು. ಸಾಹಿತ್ಯಕ್ಕೆ ಅವರು ನೀಡಿದ ಸೇವೆಯನ್ನು ಪರಿಗಣಿಸಿ ಅವರಿಗೆ 1994 ಜ್ಞಾನಪೀಠ ಪ್ರಶಸ್ತಿ ಅರಸಿ ಬಂತು. ನಮ್ಮ ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಯುಆರ್ ಅನಂತಮೂರ್ತಿ ಅವರ ಧ್ವನಿಯನ್ನು ಕೇಳೋಣ. ಶತಮಾನದ ಸಾಹಿತ್ಯವನ್ನು ಅವಲೋಕಿಸ್ತಾ ಒಂದು ಸಂಸ್ಕೃತಿಯ ಒಳಿತು ಅಂದ್ರೆ ಏನು, ಒಂದು ಸಂಸ್ಕೃತಿ ಬೆಳೆದು ಬರೋದು ಹೇಗೆ, ಸಾಹಿತ್ಯಕ್ಕೆ ಏನೆಲ್ಲ ಪ್ರೇರಣೆಗಳು ಇರುತ್ತವೆ ಅನ್ನೋದನ್ನ ವಿವರಿಸಿದ್ದಾರೆ. ಅವರ ಸಂದರ್ಶನದ ಆಯ್ದ ಒಂದು ಭಾಗವನ್ನ ನಾವೀಗ ಆಲಿಸೋಣ.
1: ನಮ್ಮದಲ್ಲದ ಇನ್ನೊಂದು ಚರಿತ್ರೆಯಲ್ಲೂ ಬದುಕ್ತಾ ಇದ್ದೀವಿ ಅನ್ನೋದು ಮೊದಲನೇ ಮಹಾಯುದ್ಧದ ಕಾಲ. ಆ ಅನುಭವ ಸಾರ್ವತ್ರಿಕಗೊಳ್ಳುತ್ತಾ ಹೋಗಿರೋದೇ ಭಾರತದ ಚರಿತ್ರೆ. ಅದಕ್ಕೆ ತದ್ವಿರುದ್ಧವಾದ್ದು ಇರಲಿಲ್ಲ ಅಂತಲ್ಲ, ಇದ್ದರೂ ಇದು ನಮ್ಮ ವಿದ್ಯಾಭ್ಯಾಸವನ್ನು, ನಮ್ಮ ಜೀವನ ಕ್ರಮವನ್ನು, ನಾವು ತಿನ್ನುವ ಆಹಾರವನ್ನು, ನಾವು ಮಾಡುವ ಆಲೋಚನೆಗಳನ್ನು ಇವತ್ತು ಕಟ್ಟುತ್ತಾ ಇದೆ. ಅದರ ನಡುವೆ ಕನ್ನಡ ತನ್ನತನವನ್ನು, ತನ್ನ ವಿಶಿಷ್ಟತೆಯನ್ನು ಹೇಗೆ ಕಾಪಾಡಿಕೊಳ್ಳಲು ನೋಡಿದೆ. ನೋಡುವಾಗ ಅದರ ಮುಖ್ಯ ಪ್ರೇರಣೆಗಳೇನು, ಮುಖ್ಯವಾದ ಪ್ರೇರಣೆಗಳು ಜಗತ್ತಿನಲ್ಲೇ ಮುಖ್ಯವಾದ ಪ್ರೇರಣೆಗಳು ಯಾವುದು ಅಂತ ನೋಡಿದಾಗ ಅತ್ಯಂತ ಮುಖ್ಯ ಪ್ರೇರಣೆಗಳು ಎರಡು: ಸಮತೆಯ ಹಸಿವು ಮತ್ತು ದೇವರ ಹಸಿವು ಅಂತ ಕರೆದು. ಈ ಶತಮಾನದ ಎರಡು ದೊಡ್ಡ ಹಸಿವುಗಳು, ಬಹಳ ದೊಡ್ಡವರಲ್ಲಿ ಕಂಡ ಹಸಿವುಗಳು ಇವೆರಡು. ಯಾರಲ್ಲಿ ಈ ಎರಡು ಹಸಿವು ಒಟ್ಟಿಗೆ ಇತ್ತೋ, ಒಟ್ಟಿಗೆ ಸಮತೆಯ ಹಸಿವೆ ದೇವರ ಹಸಿವಾಗಿ ಅಥವಾ ಆಧ್ಯಾತ್ಮಿಕತೆಯ ಹಸಿವಾಗಿ, ಆಧ್ಯಾತ್ಮಿಕ ಹಸಿವು ಅನ್ನೋದೇನೆ ಅದು ಸಫಲವಾಗೋದಕ್ಕೋಸ್ಕರವಾಗಿಯೇ ಅದು ಸಮತೆಯ ಹಸಿವಾಗದು. ಇದು ಈ ಶತಮಾನದಲ್ಲಿ ಮಾತ್ರ ಅಲ್ಲ, ಕನ್ನಡ ನಾಡಿಗೆ 12ನೇ ಶತಮಾನ ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ವಚನಕಾರರಲ್ಲಿ ಶಿವನ ಬಗ್ಗೆ ಇರುವ ಹಸಿವು, ಆಧ್ಯಾತ್ಮಿಕ ಹಸಿವು ಅಲ್ಲಿಗೆ ನಿಲ್ಲೇ ಇಲ್ಲ, ಸಮತೆಯ ಹಸಿವಾಯಿತು. ಯಾವುದು ಸಮತೆಯ ಹಸಿವು, ಯಾವುದು ಆಧ್ಯಾತ್ಮಿಕ ಹಸಿವು ಅನ್ನುವುದನ್ನು ವ್ಯತ್ಯಾಸ ಮಾಡಿ ಹೇಳಲಾರದೇ ಇದ್ದಷ್ಟು ಒಂದೇ ಆಯಿತು. ಅದು ಗಾಢವಾದರೆ ಆಧ್ಯಾತ್ಮಿಕ ಹಸಿವು, ಅದು ಸಮತೆಯ ಹಸಿವಾಗತ್ತೆ. ಸಮತೆಯ ಹಸಿವು ಅತ್ಯಂತ ಗಾಢವಾದಾಗ ಅದು ಕೇವಲ ಮನುಷ್ಯರ ನಡುವಿನ ಸಮತೆಯ ಹಸಿವಾಗದೆ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನೂ ಒಳಗೊಳ್ಳೋದಕ್ಕೆ ಶುರು ಮಾಡುತ್ತೆ.
2: ಐರೋಪ್ಯೀಕರಣದ ಮುಖಾಂತರ ಸಮತೆ ಮತ್ತು ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗಾಢವಾಗುವುದರ ಮುಖಾಂತರ ಸಮತೆ, ಇವೆರಡರ ನಡುವೆ ಒಂದು ತಿಕ್ಕಾಟ ಆಗಿದೆ. ಅದನ್ನು ನೀವು ಕನ್ನಡ ಸಾಹಿತ್ಯದ ಉದ್ದಕ್ಕೂ ಬೇಂದ್ರೆಯಲ್ಲಿ, ಕುವೆಂಪುರವರಲ್ಲಿ, ಮಾಸ್ತಿಯಲ್ಲಿ ಕಾಣಬಹುದು. ಹೆಚ್ಚು ಕಾರಂತರಲ್ಲದ ಕಾಣುತ್ತೋ ಇಲ್ಲಿ ಹೋಗೋದಕ್ಕೆ ಅಂದರೆ ಅವರು ಇದ್ದದ್ದು ಒಂದೇ ಬಟ್ಟೆಯಲ್ಲಿ, ಆಡಿದ್ದು ಒಂದೇ ಮಾತನ್ನು.
1: ಅಂದರೆ ಒಂದು ಹೊಸ ವಿಚಾರ ಡಾರ್ವಿನ್ ಮುಖಾಂತರ ಬಂತಲ್ಲ, ಆ ರೀತಿಯ ಹೊಸ ವಿಚಾರಗಳೆಲ್ಲ ಹುಟ್ಟಿದ್ದು ಯುರೋಪಿನ ವಿಕೇಂದ್ರೀಕೃತಗೊಳ್ಳೋದರ ಮುಖಾಂತರ ಬೆಳೆದ ಭಾಷೆಗಳಿಂದ, ಜನಸಾಮಾನ್ಯರ ಭಾಷೆಯಲ್ಲಿ ಅಂತ ಅದರ ಅರ್ಥ. ಅಂಥ ಇಂಗ್ಲೀಷ್ ಭಾಷೆಯೇ ಶೇಕ್ಸ್ಪಿಯರನ್ನು ಪಡೆಯಬಲ್ಲದಾಗಿತ್ತು, ಆಮೇಲೆ ವರ್ಡ್ಸ್ವರ್ತನ್ನು ಪಡೆಯಬಲ್ಲದಾಗಿತ್ತು, ರಷ್ಯಾದಲ್ಲಿ ಟಾಲ್ಸ್ಟಾಯನ್ನು ಪಡೆಯಬಲ್ಲದಾಗಿತ್ತು, ಇಟಾಲಿಯನ್ನಲ್ಲಿ ಡ್ಯಾಂಟಿಯನ್ನು ಪಡೆಯಬಲ್ಲದಾಗಿತ್ತು, ಭಾರತದಲ್ಲೂ ಕೂಡ ತುಳಸಿದಾಸನನ್ನು ಪಡೆದದ್ದಂತಹ ಭಾಷೆ, ಕಬೀರ್ನನ್ನು ಪಡೆದಂತಹ ಭಾಷೆ, ಪಂಪನನ್ನು ಬಸವನನ್ನು ಅಲ್ಲಮನನ್ನು ಪಡೆದದ್ದಂತಹ ಭಾಷೆ. ಆದರೆ ಅದು ತನ್ನ ಹಿಂದಿನದನ್ನು ನಿರಾಕರಿಸಲಿಲ್ಲ, ಅದರ ಜೊತೆ ಸಂವಾದ ಮಾಡಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಯುಆರ್ ಅನಂತಮೂರ್ತಿ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ನಿಮ್ಮ ಮೆಚ್ಚಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಈ ಸಂಜೆ 6:55 ಮರುಪ್ರಸಾರವಾಗಲಿದೆ. ಡಾಕ್ಟರ್ ಯುಆರ್ ಅನಂತಮೂರ್ತಿ ಅವರ ಮಾತುಗಳನ್ನು ಮತ್ತೆ ಕೇಳಬಹುದು. ಕೇಳ್ತಾ ಇದ್ದೀರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅಕ್ಟೋಬರ್ ತಿಂಗಳ 5ನೇ ತಾರೀಕು ಸೋಮವಾರದ ಈ ಬೆಳಕಿನ ಪ್ರಸಾರದಲ್ಲಿ ನಾವಿದ್ದೇವೆ. ನದೋಪಾಸನೆ ಕಾರ್ಯಕ್ರಮ ಮುಗಿದಿದೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. ಹೌದು, 5 ಅಕ್ಟೋಬರ್ ವಿಶ್ವ ಶಿಕ್ಷಕರ ದಿನ. ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂದರೆ ಡೂ ಸಮ್ಥಿಂಗ್ ನೈಸ್ ಡೇ, ಏನಾದರೂ ಒಳ್ಳೆಯದನ್ನು ಮಾಡುವ ದಿನ ಅಂತೆ ಇವತ್ತು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ 5 ಅಕ್ಟೋಬರ್ ಡೂ ಸಮ್ಥಿಂಗ್ ನೈಸ್ ಡೇ, ಏನಾದರೂ ಒಳ್ಳೆಯದನ್ನು ಮಾಡುವ ದಿನ ಅಂತೇಳಿ ಆಚರಿಸಲಾಗುತ್ತಂತೆ. ನಮ್ಮಲ್ಲಂತೂ

ಮತ್ತು ಇಂದಿನ ದಿನವೇ ಶುಭ ದಿನವೂ ಅಂತ ಹೇಳಿ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಒಳ್ಳೆಯದನ್ನು ಮಾಡಿ ಅಂತ ಅನೇಕ ಅನುಭವಿಗಳು ಹಿರಿಯರು ಸಾಕಷ್ಟು ಸಲ ಸಾರಿ ಸಾರಿ ಹೋಗಿದ್ದಾರೆ. ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಕೂಡ ಹೇಳಬಹುದು. ಯಾವ ಪ್ರತಿಫಲ ಇಲ್ಲದೆ ಬೇರೆಯವರಿಗೆ ಮಾಡುವಂಥ ಒಳ್ಳೆಯ ಕೆಲಸಗಳಿಂದಾಗಿ ಜಗತ್ತಿಗೆ ಒಂದಷ್ಟು ಪ್ರೀತಿ ದಯೆ ಕರುಣೆಯನ್ನು ಕೊಡುವಂಥದ್ದು. ಅಂದರೆ ಯಾರನ್ನಾದರೂ ಪ್ರಶಂಸೆ ಮಾಡಬಹುದು, ಅವರು ಮಾಡುವಂಥ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನೆರವಾಗಬಹುದು, ಒಂದಷ್ಟು ಜನರಿಗೆ ಧನ್ಯವಾದವನ್ನು ಹೇಳಬಹುದು. ಹೀಗೆ ವರ್ಲ್ಡ್ ಕೈಂಡ್ನೆಸ್ ಡೇ ಅಂತ ಕೂಡ ಒಂದು ದಿನವನ್ನಾಗಿ ಆಚರಿಸ್ತಾರೆ. ಹಾಗೆಯೇ ಡೂ ಸಮಥಿಂಗ್ ನೈಸ್ ಡೇ, ಎಲ್ಲ ಒಂದೇ ಥರ. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ನಮ್ಮ ಮೆದುಳಿನಲ್ಲಿ ಡೋಪಮೈನ್, ಸಿರೋಟೋನಿನ್, ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಇದರಿಂದ ಒತ್ತಡ ಕಡಿಮೆ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ಈ ಒಂದು ಡೂ ಸಮಥಿಂಗ್ ನೈಸ್ ಡೇ ಅಥವಾ ಏನಾದರೂ ಒಳ್ಳೆಯದನ್ನು ಮಾಡುವ ದಿನ. ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆಯ ಆಲೋಚನೆಯ ಜೊತೆಗೆ ನಮ್ಮ ದಿನ ಬದುಕು ಕೂಡ ಮುಂದುವರಿಲಿ ಅಂತ ಭಾವಗೀತೆಗಳ ಪ್ರಸಾರದಲ್ಲಿ ಮೊದಲಿಗೆ ಕುವೆಂಪು ಅವರ ಕವಿತೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿದೆ.

ಈ ಜಗತ್ತು ನಮಗೆ ಆನಂದವನ್ನು ಕೊಡ್ತಾ ಇದೆ. ಬಿಸಿಲು, ಮಳೆ, ಗಾಳಿ, ಹೂವು, ಹಣ್ಣು, ಆಹಾರ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾ ಇರಬೇಕಾದ್ರೆ ನಾವು ಕೂಡ ಈ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಮಾಡಬೇಕಾಗಿದೆ. ಎಲ್ಲರೆಡೆಗೆ ಕರುಣೆ, ಪ್ರೀತಿ, ಕೃತಜ್ಞತೆ, ವಿಶ್ವಾಸ, ನಗುವನ್ನು ಹಂಚೋಣ. ಡೂ ಸಮಥಿಂಗ್ ನೈಸ್ ಡೇ, ಏನಾದರೂ ಒಳ್ಳೆಯದನ್ನು ಮಾಡುವ ಈ ದಿನವನ್ನು ಸ್ಮರಿಸುತ್ತಾ ಒಳಿತನ್ನು ಹಾರೈಸೋಣ. ಬಿ ಎಂ ಶ್ರೀಕಂಠಯ್ಯ ಅವರ ಕವಿತೆ, ರತ್ನಮಾಲಾ ಪ್ರಕಾಶ್ ಅವರ ಹಾಡುಗಾರಿಕೆ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಭಾವಗೀತೆಗಳ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. 7:45 ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ. ನೀವು ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಯಾವಾಗ್ಲೂ ನಿಮ್ಮ ಸಂಗಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವಾದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಫಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಫಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಫಾರ್ಮೆಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವಾದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2020

0: ಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರುಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019ರ ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971ರ ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025ರ ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮುಜ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಇರಾನ್ ಸೇನೆಯ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ, ಅಮೆರಿಕದೊಂದಿಗಿನ ಇತ್ತೀಚಿನ ಸಂಘರ್ಷದ ನಂತರ ಇರಾನ್ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ. ಈ ಸಂಘರ್ಷವು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ಇರಾನ್ ಈಗಾಗಲೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಘಾಯಿ ಮಾತನಾಡಿ, ಇರಾನ್ ಪ್ರಸ್ತುತ ಹಾರ್ಮುಜ್ ಜಲಸಂಧಿಯ ವಿಷಯದ ಮೇಲೆ ಗಮನಹರಿಸಿದೆ. ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖವಾದ ಈ ಜಲಮಾರ್ಗದಲ್ಲಿ ಭದ್ರತೆಯನ್ನು ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030 ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್

ನೀರು ದಾಂಡ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮುಜ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

89.9 FM. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತೀಯ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುಗರೇ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್, ಇವುಗಳ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಣ ದ್ರಾಕ್ಷಿ ಅತ್ಯಂತ ಸಿಹಿಯಾಗಿದ್ದು ಅಬಾಲ ವೃದ್ಧರಿಗೂ ಪ್ರಿಯವಾಗಿದೆ. ಸುಲಭವಾಗಿ ಜೀರ್ಣವಾಗಿ ದೇಹಗತವಾಗುತ್ತೆ. ಶೀತ ಗುಣವನ್ನು ಹೊಂದಿರುವುದರಿಂದ ಪಿತ್ತ ಹಾಗೂ ಉಷ್ಣ ಸಂಬಂಧಿಸಿದ ವ್ಯಾಧಿಗಳಲ್ಲಿ ಉಪಯುಕ್ತವಾದ ಮನೆಮದ್ದು ಇದು. ಅಂಗೈಅಂಗಾಲುಗಳಲ್ಲಿ ದಾಹ, ಹೆಚ್ಚು ಬಾಯಾರಿಕೆ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್, ಇವುಗಳಲ್ಲಿ ಒಣದ್ರಾಕ್ಷಿ ಉತ್ತಮ ಮನೆಮದ್ದು. ಒಣದ್ರಾಕ್ಷಿಯಲ್ಲಿರುವ ಇನ್ನೊಂದು ಉಪಯುಕ್ತ ಅಂಶ ಅಂದ್ರೆ ಸ್ನಿಗ್ಧ ಗುಣ ಅಂತ ಆಯುರ್ವೇದ ಹೇಳುತ್ತೆ. ದಿನನಿತ್ಯ ದೇಹದಲ್ಲಿ ಜೀವಕೋಶಗಳ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ಸವಕಳಿ ಉಂಟಾಗುತ್ತೆ ಹಾಗೂ ಜೀವಕೋಶಗಳು ಮೃತವಾಗುತ್ತೆ. ಇದೊಂದು ಸಹಜ ಪ್ರಕ್ರಿಯೆ. ಈ ರೀತಿ ದುರ್ಬಲವಾದ ಶರೀರಕ್ಕೆ ಚೇತನ ತುಂಬಲು ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿದಿನ ಒಂದೆರಡಾದರೂ ಒಣದ್ರಾಕ್ಷಿಯನ್ನು ಸೇವಿಸುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು. ಶರೀರಕ್ಕೆ ಪೋಷಣೆ ನೀಡಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಈ ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಮಲಬದ್ಧತೆಗೆ ಈ ಒಣ ದ್ರಾಕ್ಷಿ ಅತ್ಯಂತ ಉತ್ತಮವಾದ ಮನೆಮದ್ದು. 8-10 ಒಣದ್ರಾಕ್ಷಿಗಳನ್ನ ರಾತ್ರಿ ಪೂರ ನೆನೆಸಿ ನಂತರ ಮುಂಜಾನೆ ಚೆನ್ನಾಗಿ ಹಿಸುಕಿ ಪ್ರತಿನಿತ್ಯ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೋಡಂಬಿ. ಗೋಡಂಬಿಯು ಉಷ್ಣ ಗುಣವನ್ನು ಹೊಂದಿದೆ. ಆದ್ದರಿಂದ ಉಷ್ಣ ಪ್ರಕೃತಿ ಇರುವವರು ಅಂದ್ರೆ ಕೈಕಾಲು ಒಡೆಯುವುದು, ಅಂಗೈ ಅಂಗಾಲುಗಳಲ್ಲಿ ಉರಿ, ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಉಪಯೋಗಿಸದೇ ಇರುವುದೇ ಸೂಕ್ತ. ಉಪಯೋಗಿಸಿದರೂ ಸಹ ಒಂದೆರಡನ್ನು ಮಾತ್ರ ಒಮ್ಮೆಗೆ ಸೇವಿಸಬೇಕು. ಆರೋಗ್ಯವಂತರು ಸಹ ಗೋಡಂಬಿಯನ್ನು ಹೆಚ್ಚಾಗಿ ಉಪಯೋಗಿಸದೆ ಒಮ್ಮೆಗೆ 5-6 ಗೋಡಂಬಿಗಳನ್ನು ಮಾತ್ರ ಸೇವಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ಸಿಹಿ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಗೋಡಂಬಿ ಉಷ್ಣವಾಗಿರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಸುಲಭವಾಗಿ ಸಿಹಿ ಪದಾರ್ಥಗಳನ್ನು ಪಚಯನ ಮಾಡಲು ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ರುಚಿಯನ್ನೂ ಹೆಚ್ಚಿಸುತ್ತೆ, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುವ ಕಾರಣ ಸಿಹಿ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಬಳಸ್ತಾರೆ. ಹೊಟ್ಟೆ ಉಬ್ಬರಿಸುವುದು, ಹೊಟ್ಟೆಯಲ್ಲಿ ಗಾಳಿ ತುಂಬಿದಂತಾಗುವುದು ಇಂತಹ ಲಕ್ಷಣಗಳಿದ್ದರೆ ಗೋಡಂಬಿಯು ತನ್ನ ಅನುಲೋಮಕ ಗುಣದಿಂದ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೃಷ ದೇಹಿಗಳಿಗೆ ಇದೊಂದು ಅತ್ಯಂತ ಪೋಷಕಾಂಶಯುಕ್ತ ಆಹಾರ. ಪುರುಷರ ನರದೌರ್ಬಲ್ಯ, ಮೂಲವ್ಯಾಧಿಗಳಲ್ಲೂ ಸಹ ಇದೊಂದು ಉತ್ತಮ ಪಥ್ಯ. ಇನ್ನೊಂದು ಒಣಹಣ್ಣು ಉತ್ತತ್ತಿ. ಒಣ ಖರ್ಜೂರವನ್ನ ಉತ್ತತ್ತಿ ಅಂತ ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ

0: ಕಾರಿಕಾಯಿ ಅಂತಲೂ ಕರೀತಾರೆ. ಸಿಹಿಯಾದ ರುಚಿಯನ್ನು ಹೊಂದಿದ್ದರೂ ಸಹ ಮಧುಮೇಹಿಗಳು ಮಿತವಾಗಿ ಇದನ್ನ ಬಳಸಬಹುದು. ಗುರುಗುಣವನ್ನು ಹೊಂದಿರುವುದರಿಂದ ಸುಲಭವಾಗಿ ಇದು ಜೀರ್ಣ ಆಗಲ್ಲ. ಆದ್ದರಿಂದ ಒಮ್ಮೆಗೆ 2 ಅಥವಾ 3 ಉತ್ತತ್ತಿಗಳನ್ನು ಮಾತ್ರ ಸೇವಿಸಬೇಕು. ಅಜೀರ್ಣವಾಗಿದ್ದಾಗ ಉತ್ತತ್ತಿಯನ್ನು ಸೇವಿಸಬಾರದು. ಉತ್ತತ್ತಿಯು ಹೃದಯ ಹಾಗೂ ಮೆದುಳಿಗೆ ಬಲಕಾರಕ. ಕಫವ್ಯಾಧಿಗಳಲ್ಲಿ ಇದು ಉತ್ತಮವಾದ ಪಥ್ಯ. ಶ್ರಮದ ಕೆಲಸದ ನಂತರ ಉತ್ತತ್ತಿಯನ್ನು ಸೇವಿಸಿದರೆ ದೇಹಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳ ಮರುಪೂರಣ ಆಗುತ್ತೆ. ರಕ್ತಾಲ್ಪತೆಯಿಂದ ತಲೆ ತಿರುಗುವುದು, ಸುಸ್ತು ಈ ಲಕ್ಷಣಗಳಿದ್ದರೆ ನಿಯಮಿತವಾಗಿ ಉತ್ತತ್ತಿ ಸೇವಿಸುವುದು ಸೂಕ್ತ. ಅನೀಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಇದ್ದವರಿಗೆ ಉತ್ತತ್ತಿ ಒಂದು ಉತ್ತಮವಾದ ಮನೆಮದ್ದು. ಬಾದಾಮಿ ವಾತವ್ಯಾಧಿಗಳಲ್ಲಿ ಅಂದ್ರೆ ಕೀಲು ನೋವು ಇರುವಂತರಲ್ಲಿ, ವಾತ ಪ್ರಕೃತಿ ಇರುವಂತಹವರಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಇದನ್ನ ಸಂಸ್ಕೃತದಲ್ಲಿ ಅದಕ್ಕೆ ವಾತಾದ ಅಂತಲೇ ಕರೀತಾರೆ. ಇದು ಮಧುರ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿರುವುದರಿಂದ ದೇಹದ ವಾತದ ಅಂಶಗಳನ್ನು ಕಡಿಮೆ ಮಾಡಿ ಕೀಲು ನೋವು, ಮೈಕೈ ನೋವು ಇಂತಹ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಬಾದಾಮಿ ಇಂಥವರಲ್ಲಿ ಸೂಕ್ತವಾದ ಮನೆಮದ್ದು. ನರದೌರ್ಬಲ್ಯದಂತಹ ವ್ಯಾಧಿಗಳಲ್ಲೂ ಸಹ ಇದು ಅತ್ಯುತ್ತಮವಾದ ಪಥ್ಯ. ಕೃಶ ವ್ಯಕ್ತಿಗಳಿಗೆ ದೇಹದ ತೂಕ ಹೆಚ್ಚಾಗಲು ಬಾದಾಮಿ ಸಹಕಾರಿ. ಇದರ ತೈಲವನ್ನ ಸೌಂದರ್ಯವರ್ಧಕಗಳಾಗಿ, ಮುಖದ ಮೇಲೆ ಕಪ್ಪು ಕಲೆಗಳಿದ್ರೆ ನಿವಾರಿಸಲು ಸಹ ಬಳಸಬಹುದು. ಇನ್ನೊಂದು ಒಣಹಣ್ಣು ಅಕ್ರೋಟ್. ಇದು ಹೊರಗೆ ಗಟ್ಟಿ ಹೊದಿಕೆಯನ್ನು ಹೊಂದಿದ್ದು ಒಳಗೆ ಮೃದುವಾದ ತಿರುಳನ್ನು ಹೊಂದಿದೆ. ಈ ತಿರುಳು ನೋಡಲು ಮಾನವನ ಮೆದುಳಿನ ಆಕಾರವನ್ನೇ ಹೊಂದಿದೆ. ಆದ್ದರಿಂದ ಇದು ನರದೌರ್ಬಲ್ಯ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಉತ್ತಮ ಪಥ್ಯ. ಹೃದಯಕ್ಕೂ ಸಹ ಇದು ಬಲ ನೀಡುತ್ತೆ. ಬಾಣಂತಿಯರಲ್ಲಿ ಎದೆ ಹಾಲು ಕಡಿಮೆ ಆಗಿದ್ದರೆ ಅಕ್ರೋಟ್ ಪುಡಿಯನ್ನ ಹಾಲದೊಂದಿಗೆ ಸೇವಿಸಬಹುದು. ಅಕ್ರೋಟ್ನಲ್ಲಿ ಎಣ್ಣೆಯ ಅಂಶವಿದ್ದು ಅದು ಹೊಟ್ಟೆಯಲ್ಲಿನ ಜಂತುಹುಳುಗಳನ್ನು ಸಹ ನಿವಾರಣೆ ಮಾಡುತ್ತೆ. ಹೀಗೆ ಒಣಹಣ್ಣುಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಸುಲಭವಾಗಿ ಪಚನವಾಗಲು ಸಹ ಸಹಕಾರಿಯಾಗಿವೆ. ಜೊತೆಗೆ ಒಂದಷ್ಟು ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಿಯಮಿತವಾಗಿ ಉಪಯೋಗಿಸಬಹುದು. ಒಣಹಣ್ಣುಗಳನ್ನು ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಡ್ರೈ ಫ್ರೂಟ್ಸ್ನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆಯೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: 7:51 ಸಮಯಾಗಿದೆ. ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ವಿಶೇಷವಾಗಿ ನಾವು ಭಾವಗೀತೆಗಳ ಜೊತೆಗೆ ಸಾಗ್ತಾ ಇದ್ವಿ. ಹಾಗೆಯೇ 5 ಅಕ್ಟೋಬರ್ ಡೂ ಸಮಥಿಂಗ್ ನೈಸ್ ಡೇ, ಏನಾದರೂ ಒಳ್ಳೆಯದನ್ನು ಮಾಡುವ ದಿನ ಅಂತೆ. ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಿಗಾದರೂ ಸಣ್ಣ ಸಣ್ಣ ಸಹಾಯವನ್ನು ಮಾಡುವ ದಿನ 5 ಅಕ್ಟೋಬರ್ ಅಂತ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಸಣ್ಣ ಸಣ್ಣ ಸಹಾಯ ದೊಡ್ಡ ದೊಡ್ಡ ಸಂತೋಷ. ಅಂದರೆ ಯಾರಾದರೂ ಅಪರಿಚಿತರನ್ನು ಕಂಡಾಗ ಸಣ್ಣದೊಂದು ನಗು, ಒಂದು ಶುಭ ಹಾರೈಕೆ. ಹಾಗೆ ನಮಗೆ ಯಾರಾದರೂ ಯಾವತ್ತಾದರೂ ಸಹಾಯ ಮಾಡಿದರೆ ಅವರಿಗೆ ಒಂದು ಸಣ್ಣ ಧನ್ಯವಾದವನ್ನು ಹೇಳುವಂಥದ್ದು. ನಮ್ಮ ಸುತ್ತಮುತ್ತ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರ, ಒಂದಿಷ್ಟು ನೀರು, ಹಾಗೆಯೇ ಇನ್ಯಾವುದೋ ಸಲಹೆ ಬೇಕಾದಂಥ ಸಂದರ್ಭದಲ್ಲಿ ಉಚಿತವಾಗಿ ಕೊಡುವಂಥದ್ದು. ಅಂದರೆ ಸಣ್ಣ ಸಣ್ಣ ನಗುವನ್ನು ತರುವಂತಹ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ದೊಡ್ಡ ಪರಿಣಾಮಗಳನ್ನು ಮಾಡುತ್ತವೆ. ಹಾಗಾಗಿ ಈ ರೀತಿಯ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಮಗೆ ಪ್ರತಿದಿನ ಸಹಾಯ ಮಾಡುವಂತಹ ಸೆಕ್ಯುರಿಟೀಸ್ ಇರಬಹುದು, ಪೌರ ಕಾರ್ಮಿಕರು, ಮನೆ ಮನೆಗಳಿಗೆ ಸಾಮಗ್ರಿನ ತಲುಪಿಸುವಂಥವ್ರಿಗೆ ಒಂದು ಧನ್ಯವಾದವನ್ನು ಹೇಳಬಹುದು. ನಮ್ಮ ಸ್ನೇಹಿತರನ್ನು ಸಂಪರ್ಕ ಮಾಡಿ ಒಂದು ಸಣ್ಣ ಮಾತುಕತೆಯನ್ನು ಮಾಡಬಹುದು. ಕಚೇರಿಗಳಲ್ಲಾದರೆ ಕೆಲಸ ಮಾಡುವವರ ಜೊತೆಗೆ ಒಂದು ಪ್ರಶಂಸೆ, ಒಂದು ಉಡುಗೊರೆ, ಒಂದು ನಗುವನ್ನು ಹಂಚಿಕೊಳ್ಬಹುದು. ಅಥವಾ ಯಾರೋ ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಅವ್ರಿಗೊಂದಿಷ್ಟು ಊಟನೋ ಅಥವಾ ಅವ್ರದ್ದೊಂದು ಬಿಲ್ ಪೇ ಮಾಡೋದು, ಪರಿಸರ ಸ್ವಚ್ಛತೆ ಮಾಡೋದು, ನಮ್ಮ ಹತ್ರ ಅಗತ್ಯಕ್ಕಿಂತ ಹೆಚ್ಚಾಗಿರುವಂಥ ವಸ್ತುಗಳನ್ನು ಇತರರಿಗೆ ಕೊಡೋದು, ಹೀಗೆ ಸಾಕಷ್ಟು ರೀತಿಯಲ್ಲಿ ನಾವು ಮತ್ತೊಬ್ಬರಿಗೆ ನೆರವಾಗಬಹುದು. ಮಹಾತ್ಮ ಗಾಂಧೀಜಿ ಹೇಳೋ ಹಾಗೆ ಜಗತ್ತಿನಲ್ಲಿ ನಾವು ಕಾಣಲು ಬಯಸುವ ಬದಲಾವಣೆ ಮೊದಲು ನಾವು ನಾವಾಗಬೇಕು ಅಂತ. ಹಾಗಾಗಿ ಈ ದಿನ ಡೂ ಸಮಥಿಂಗ್ ನೈಸ್ ಡೇ ಒಂದು ವಿಶೇಷವಾಗಿ ಆಚರಿಸುವಂಥ ಪ್ರಯತ್ನವನ್ನು ಮಾಡಬಹುದು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಸಿ ಶಿವಪ್ಪ ವಿರಚಿತ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರು

0: ಬನ್ನಿ, ದೇಶದ ಆಧ್ಯಾತ್ಮಿಕ ಸಂಪನ್ನತೆಯನ್ನು ಬಲಗೊಳಿಸೋಣ, ಬಲಾಢ್ಯ ಭಾರತದ ನಿರ್ಮಾಣಕ್ಕೆ ಶ್ರಮಿಸೋಣ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಇಷ್ಟೊತ್ತು ಕೇಳಿದ್ರಿ. ಅದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ, 102.9 FM. ಸಮಯ 8 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಪಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಗೆ ನಿಯಮಾನುಸಾರ ಸಾಧ್ಯವಿರುವ ಎಲ್ಲ ನೆರವನ್ನು ಕೇಂದ್ರ ಸರ್ಕಾರ ನೀಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಪ್ರಸಕ್ತ ಸಾಲಿನ 2ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಇಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಿಳಿಸಿದ್ದಾರೆ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಬ್ಯಾಂಕ್ ನೆರವಿನಿಂದ ನಗರದ ವಿವಿಧೆಡೆ ನಿರ್ಮಾಣವಾಗುತ್ತಿರುವ ಒಟ್ಟು 148 MLD ಸಾಮರ್ಥ್ಯದ 9 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಕಾಮಗಾರಿಗಳನ್ನು ಚುರುಕುಗೊಳಿಸುವಂತೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಟ್ಟು 505 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಲಿಖಿತ ಪರೀಕ್ಷೆ ನಿನ್ನೆ ಸುಸೂತ್ರವಾಗಿ ಪೂರ್ಣಗೊಂಡಿದ್ದು 74% ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇಂದು ಸಂಜೆ ವೇಳೆಗೆ ಎಲ್ಲ ಅಭ್ಯರ್ಥಿಗಳ ಒಎಂಆರ್ ಪ್ರತಿಗಳು ಕೆಇಎ ಜಾಲತಾಣದಲ್ಲಿ ಲಭ್ಯ ಇರಲಿವೆ ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ವಿವಿಧ ಭಾರತಿಯನ್ನ ಕೇಳ್ತೀರಿ, ಕೇಳ್ತಾ ಕೇಳ್ತಾ ಸಂದೇಶವನ್ನ ಕಳಿಸ್ತೀರಿ. ನಿಮ್ಮ ಮನಸ್ಸಿನ ಮಾತುಗಳನ್ನ, ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ತೀರಿ. ಮತ್ತೆ ಯಾರಿಗಾದ್ರೂ ನಾನು ಕೂಡ ವಿವಿಧ ಭಾರತಿಗೆ ಮೆಸೇಜ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಸಂಖ್ಯೆ 9483091029. ಹೌದು, ವಿವಿಧ ಭಾರತಿಯನ್ನ ನೀವು ಕೇಳ್ತಾ ಇದ್ರೆ ಕೇಳ್ತಾ ಕೇಳ್ತಾ ನಿಮ್ಗೆ ಏನಾದರೂ ಹೇಳಬೇಕು ವಿವಿಧ ಭಾರತಿಯ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಹಾಗೆ, ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕಂದ್ರೆ 9483091029 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರನ್ನು ಸೇರಿಸಿ ನಿಮ್ಮ ಮನದ ಮಾತುಗಳನ್ನು ನಮಗೆ ಕಳಿಸ್ಕೊಡಿ. ವಾಣಿರಾವ್ ಅವರು ಮೈಸೂರಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ವರ್ಣ ಮಾತ್ರಂ ಕಲಿಸಿದ ತಮ್ಮ ಗುರು ಅನ್ನುವ ಸುಭಾಷಿತದ ಹಾಗೆ ಪಠ್ಯದ ಕಲಿಕೆ ಬೋಧಿಸಿದ ಗುರುಗಳಿಗೆ, ಬದುಕಿನ ಪಾಠ ಕಲಿಸಿದ ಜೊತೆಗಾರರಿಗೆ ಅಷ್ಟೇ ಅಲ್ಲ, ಪ್ರತಿದಿನ ಹಲವಾರು ವಿಷಯಗಳನ್ನು ಮಾಹಿತಿಪೂರ್ಣವಾಗಿ ಕಲಿಸಿ ನಮ್ಮ ಜ್ಞಾನ ಭಂಡಾರವನ್ನು ವಿಸ್ತಾರ ಮಾಡ್ತಾ ಇರುವ ವಿವಿಧ ಭಾರತಿಗೆ ಶಿಕ್ಷಕರ ದಿನದ ಶುಭಾಶಯಗಳು, ಧನ್ಯವಾದಗಳು ಅಂತ ಹೇಳಿದಿರಿ. ವಾಣಿಯವರೇ, ನಿಮ್ಮ ಈ ಒಂದು ಪ್ರೀತಿಯ ಸಂದೇಶಕ್ಕೆ ನಿಮಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು. ಇನ್ನು ನಾಗರಾಜ್ ಕೊಡೆಕಲ್ ಹೇಳ್ತಾ ಇದ್ರೆ, ಭಕ್ತಿಗೀತೆಗಳ ಚಿತ್ರಗೀತೆ, ನಾದೋಪಾಸನೆ ದೇಹ ಮತ್ತು ಮನಸ್ಸಿಗೆ ಒಂದು ರೋಗ ನಿರೋಧಕ ಶಕ್ತಿ ಇದ್ದ ಹಾಗೆ, ಕಾಕತಾಳೀಯ ಅನ್ನುವ ಹಾಗೆ ಆಯುಷ್ವಾಣಿ ಕಾರ್ಯಕ್ರಮದಲ್ಲಿ ಡ್ರೈ ಫ್ರೂಟ್ಸ್ ಹೆಸರು ಕೇಳಿ ತುಂಬಾ ಖುಷಿಯಾಯಿತು, ನಾನು ಕೂಡ ಈ ರೀತಿಯ ಒಂದಷ್ಟು ಡ್ರೈ ಫ್ರೂಟ್ಸನ್ನು ಉಪಯೋಗ ಮಾಡ್ತೀನಿ ಡೈಲಿ ಅಂತ ಹೇಳಿದರೆ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ನಾನು ಕೂಡ, ನೀವು ಹೇಳ್ತಾ ಇದ್ರಿ ಇವತ್ತು ಒಂದಷ್ಟು ಒಳ್ಳೆಯದನ್ನು ಮಾಡುವ ದಿನ, ಡೂ ಸಮಥಿಂಗ್ ನೈಸ್ ಡೇ ಅಂತ ಹೇಳಿ, ನಾನು ಕೂಡ ರಾಬಿನ್ ಹುಡ್ ಆರ್ಮಿಯವರ ಜೊತೆಗೆ ಸೇರಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಖುಷಿ ಅನುಭವಿಸ್ತಾ ಇದ್ದೀನಿ. ಅದು ಫುಡ್ಡು ವೇಸ್ಟ್ ಮಾಡೋದ್ರ ಬಗ್ಗೆ ಇರಬಹುದು, ಒಂದಷ್ಟು ಜನರಿಗೆ ನಮ್ಮ ಕೈಲಾದಷ್ಟು ಬಟ್ಟೆಗಳನ್ನು ಒದಗಿಸಿಕೊಡೋದು, ಹೀಗೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ, ತುಂಬಾ ಖುಷಿಯಾಗುತ್ತೆ ಅಂತ ಅವ್ರು ಹೇಳ್ತಾರೆ. ವರಲಕ್ಷ್ಮಿ ಅವರು ಪಿಣದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನಾದೋಪಾಸನೆ ಕೇಳೋದಕ್ಕೆ ತುಂಬಾ ಖುಷಿ ಆಯಿತು, ಶಿಕ್ಷಕರ ದಿನಾಚರಣೆ, ವಿಶ್ವ ಶಿಕ್ಷಕರ ದಿನಾಚರಣೆಯ ಮಾತುಗಳು, ಹಾಡುಗಳು ಒಂದಕ್ಕೊಂದು ಪೂರಕವಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಅನಂತಮೂರ್ತಿ ಅವರ ಮಾತು ಕೇಳಿ ಖುಷಿ ಆಯಿತು. ಬೇರೆ ದಿನದಲ್ಲಿ ಕೂಡ ಡ್ರೈ ಫ್ರೂಟ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಿ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಾರು ವಿಶಾಲ ಹಿರೇಮಠ ಸಹಕಾರ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ಮತ್ತು ಮಮತಾ ಮೇಘಧ್ರುವ ಭಟ್ನಿಯವರ ಮೆಸೇಜ್ ಬಂದಿದೆ. ನಾದೋಪಾಸನೆಯಲ್ಲಿ ಮತ್ತು ಭಾವಗೀತೆಗಳು ಚೆನ್ನಾಗಿತ್ತು ಅಂತ ಕೆಂಪಣ್ಣ ವಾಡಪ್ಪಗೌಳ ಅವರ ಮೆಸೇಜ್ ಹೇಳಿದರೆ, ಬಸಯ್ಯಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ನಿಂದ ವಿಶ್ವ ಶಿಕ್ಷಕರ ದಿನಾಚರಣೆ ಕೇಳಿ ಖುಷಿಯಾಯಿತು ಅಂತ ಹೇಳ್ತಾರೆ. ಹಾಗೆಯೇ ಅಂಜನವರು ಗಾಂಧಿ ಬಜಾರ್ನಿಂದ, ಭಾವಗೀತೆಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ವಿಜಯಪ್ರಕಾಶ್ ಅವರು, ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತ, ಅಣ್ಣಪ್ಪ ಪೂಜಾರಿ ಅವರು ಮಹಾಲಿಂಗ್ಪುರದಿಂದ, ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಹೇಳಿ ವಿಜಯಪುರ ಜಿಲ್ಲೆ ರಾಜು ಹಿಪ್ಪರ್ಗಿಯವರ ಮೆಸೇಜ್ ಬಂದಿದೆ. ಸಂಪತ್ ಲಕ್ಷ್ಮಿಯವರು ಮಲ್ಲೇಶ್ವರಂಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ, ನಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಪ್ರತಿದಿನದ ಬೆಳಗನ್ನು ಉತ್ತಮಪಡಿಸ್ತಾ ಒಳ್ಳೆಯ ವಿಚಾರಗಳು, ಉಪಯುಕ್ತ ಮಾಹಿತಿ, ಮನರಂಜನೆಯ ಈ ವಾಹಿನಿ ಆತ್ಮೀಯವಾದದ್ದು, ಸಂಗೀತದ ಸವಿ ಲೋಕಕ್ಕೆ ಕರೆದೊಯ್ಯುವ ನಾದೋಪಾಸನೆ, ಮಧುರವಾದ ನಿರೂಪಣೆ, ಸಂಗೀತ ಅಂದರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಹೊಸ ಚೈತನ್ಯ ಕೊಡ್ತಾ ಇರುವಂಥ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳ್ತಾರೆ. ರಾಘವನ್ನವರು ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರ ನನ್ನ ಮೆಚ್ಚಿನ ಕಾರ್ಯಕ್ರಮ, ಇದು ಧ್ವನಿ ಬೆಳಕಿನ ಚಿತ್ರಣ ಅಂತೀರಿ. ಧ್ವನಿ ಹೌದು, ರೇಡಿಯೋದಲ್ಲಿ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದಿರಿ. ರೇಡಿಯೋದಲ್ಲಿ ಬೆಳಕು ಅಂತ ಹೇಳಿದ್ರೆ ಬೆಳಕೇ ಆಗಬೇಕಾಗಿಲ್ಲ, ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡೋದು ಕೂಡ ಬೆಳಕು ಅಂತ ಅರ್ಥ ಮಾಡಿಕೊಳ್ಬಹುದು. ಮಂಜುಳಾ ಮುನಿಯಪ್ಪ ಅವ್ರ ಮೆಸೇಜ್ ಬಂದಿದೆ, ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಅವರ ಮನೆಯವರ ಮೆಸೇಜ್ ಬಂದಿದೆ. ಮತ್ತು ನಮಸ್ಕಾರ ಅಂತ ಹೇಳ್ತಾ ಇದ್ರೆ, ಕುಮಾರಸ್ವಾಮಿ ಗಿರಿನಗರ ಬೆಂಗಳೂರಿನಿಂದ, ಬೆಳಬೆಳಿಗ್ಗೆ ಬಹಳ ಸಂತೋಷ ಆಗ್ತಾ ಇದೆ, ವಿಶೇಷವಾಗಿ ವಿಶ್ವ ಶಿಕ್ಷಕರ ದಿನದ ಟ್ಯಾಗ್ಲೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಿರಿ. ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ, ನಾದೋಪಾಸನೆ ಚೆನ್ನಾಗಿದೆ ಅಂತ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಹೀಗೆ ಸುಜಾತಾ ಭರತೇಶ್ ಅಭಿನಂದನ್ ಅಧೀಶ್ ಜೈನ್ ಪುಚ್ಚಬೆಟ್ಟು ನಲ್ಲೂರು

ನಮಸ್ತೆ ಶುಭ ಮುಂಜಾನೆ ಅಂತ ಹೇಳಿದರೆ ತುಂಬ ಜನರ ಮೆಸೇಜ್ಗಳು ಓದಲಿಕ್ಕೆ ಬಾಕಿ ಇದೆ. ಒಂದು ಚಂದದ ಹಾಡನ್ನು ನಾವು ಕೇಳೋಣ ಈಗ. ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ಇಳಯರಾಜ ಅವರ ಸಂಗೀತ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಮತ್ತಷ್ಟು ಸಂದೇಶಗಳನ್ನು ಮತ್ತೆ ನೋಡೋಣ. ಈಗ ಸದ್ಯಕ್ಕೆ ಒಂದು ಹಾಡು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

8:32 ಸಮಯ. ಮತ್ತೆ ನಮಸ್ಕಾರ, ಮತ್ತೆ ಸ್ವಾಗತ. ಇದು ಶುಭೋದಯ ಕರ್ನಾಟಕ. FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದೀರಾ. ಬೆಳಗಿನಿಂದ 5 ಗಂಟೆಯಿಂದನೇ ಸಂದೇಶಗಳನ್ನು ಕಳಿಸೋದಕ್ಕೆ ಶುರು ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ಅಂತ ಹೇಳ್ತಾ, ಯಾರೆಲ್ಲ ಏನೇನು ಮೆಸೇಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಶುಭ ಮುಂಜಾನೆ ಶುಭವನ್ನು ತರಲಿ ಅಂತ ಹೊನ್ನೂರು ಅಲ್ಲಿಯವರ ಮೆಸೇಜ್ ಬಂದಿದೆ. ಕೌಸಲ್ಯವರು ಬನಶಂಕರಿಂದ ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಹೇಳ್ತಾರೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್, ದೀಪ ಮಹಾದೇವ ಗುಮ್ಮಟಿ, ದೀಪ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ನಳಿನ ಲಂಕೇಶ್ ಅವರು ವಿಜಯನಗರದಿಂದ, ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ನಾದೋಪಾಸನೆ ಸೂಪರ್ ಆಗಿತ್ತು ಅಂತ ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಹೋಬಳಿಯ

0: ಹನುಮಂತಪ್ಪ ಹುಲ್ಗಮ್ಮನವರ್, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿ ಗ್ರಾಮದ ನಮ್ಮ ಕೇಳುಗರಾದ ರಾಜು ರುಕ್ಮಿಣಿ ಕುಂಬಾರ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯ ಅವರು, ನಮಸ್ಕಾರ ಆನಂದರಾವ್ ಅಂತ ಕೃಷ್ಣರಾಜಪುರದಿಂದ, ನಾದೋಪಾಸನೆಯಲ್ಲಿ ವ್ಯಾಸರಾಯರು ಕನಕದಾಸರು ದಾಸ ಪರಂಪರೆಯ ಕೃತಿಗಳನ್ನು ಕೇಳಿಸಿದ್ರಿ, ಸ್ಮರಣೆ ಮಾಡಿಸಿದ್ರಿ, ನಿಮಗೆ ನಮ್ಮ ಅಭಿನಂದನೆಗಳು ಅಂತ ಹೇಳ್ತಾರೆ. ಶುಭೋದಯ ಅಂತ ಶಿವಗಂಗಾ ಹೆಬ್ಬಾಳದಿಂದ, ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ, ಚಂದುಲಾಲ್ ಕಲಬುರಗಿಯಿಂದ, ಹೀಗೆ ತುಂಬ ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಬೆಳಗಿನಿಂದನೂ ಕೂಡ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೇವೆ, ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದ್ರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮತ್ತೆ ಒಂದಷ್ಟು ಜನರ ಮೆಸೇಜ್ ಬಾಕಿ ಇದೆ, ಯಾರೆಲ್ಲ ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶುಭೋದಯ ಬೆಳಗಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಉಲ್ಲಾಳ್ ಉಪನಗರದಿಂದ ಮೀನಾ ಅವರು ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಒಣ ಹಣ್ಣುಗಳ ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ರಬಕವಿಯಿಂದ ಲಲಿತಾ ಶಶಿಧರ್ ನಮಸ್ಕಾರ, ನಾವು ನಿತ್ಯವೂ ವಿವಿಧ ಭಾರತಿಯನ್ನು ಕೇಳ್ತೇವೆ ಅಂತ ಹೇಳಿದ್ರೆ, ಹಿಂದೆ ಮುಂದೆ ಯಾವತ್ತಿಗೂ ಕೂಡ ವಿವಿಧ ಭಾರತಿ ನಮ್ಮ ಗುರು ಅಂತ ಹಂಸಾನಂದನ್ ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ವಿದ್ಯೆ ಕಲಿಸಿ ಬದುಕಿಗೆ ದಾರಿ ತೋರಿದ ಗುರುವಿಗೆ ನಮನ ಅಂತ ಜಯಶೇಖರ್ ಸ್ವಾಮಿ ವಿದ್ಯಾಪೀಠ ಅಂತ ಹಾಕಿದ್ದೀರಿ. ಸುಜಾತ ಗಣೇಶ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಇವರ ಮೆಸೇಜ್ ಬಂದಿದೆ. ಮಮತಾ ರವಿ ಹರಪನಹಳ್ಳಿ ಜಿಗಣಿ ಬನ್ನೇರ್ಘಟ್ಟ, ವಿವಿಧ ಭಾರತಿ ಯಾವಾಗಲೂ ನಂಬರ್ ಒನ್ ಪ್ರೋಗ್ರಾಂ ಕೊಡುತ್ತೆ ಅಂತ ಹೇಳಿದ್ದೀರಿ. ಮಂಗಳೂರಿನಲ್ಲಿ ಮುಂಜಾನೆ ಮೋಡ ಕವಿದಿದೆ, ಗುಡುಗು ಮಿಂಚಿನ ಸಡಗರ, ಮಧ್ಯರಾತ್ರಿಯಿಂದನೇ ವರುಣ ಕೃಪೆ ತೋರಿದ್ದಾನೆ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ವಿನಾಯಕ್ ಶೇಟ್ ಬೊಕ್ಕಪಟ್ಟಣ ಮಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಈ ದಿನ ಏನಾದರೂ ಒಳ್ಳೆಯದನ್ನು ಮಾಡು, ಅಂದರೆ ಡೂ ಸಮಥಿಂಗ್ ನೈಸ್ ಟುಡೇ ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ, ಯು ಆರ್ ಅನಂತಮೂರ್ತಿಯವರ ಮಾತು ಕೂಡ ಚೆನ್ನಾಗಿತ್ತು ಅಂತ ವಿನ್ಸೆಂಟ್ ಪಿರೇರ, ನಿಮ್ಮ ಹೆಸರು ಊರನ್ನು ಸರಿಯಾಗಿ ಹಾಕಿದರೆ ಒಳ್ಳೆಯದು. ಕಿರಣ್ ಬಿ ಮೈಸೂರು ವಿದ್ಯಾನಗರದಿಂದ ಹೇಳ್ತಾ ಇದ್ದಾರೆ, ಪಾಠವನ್ನು ಕಲಿಸುವವರು ಶಿಕ್ಷಕರು, ಬದುಕಬೇಕು ಹೇಗೆ ಅನ್ನೋದನ್ನು ಹೇಳಿಕೊಡೋರು ನಿಜವಾದ ಶಿಕ್ಷಕರು. ಜ್ಞಾನ ಮಾತ್ರ ಅಲ್ಲ, ಶಿಸ್ತು ಸಂಸ್ಕಾರ ಆತ್ಮವಿಶ್ವಾಸ ಸರಿಯಾದ ದಾರಿ ತೋರಿದ ಎಲ್ಲ ಗುರುಗಳಿಗೆ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳಿದಿರಿ. ಯಾರಪ್ಪ ಇವರು, ಹೆಸರೇ ಹಾಕಲ್ವಲ್ಲ, ಹೇಗೆ ಓದೋದು. ಭರಮಪ್ಪ ಕೆ ಏಳುಬೆಂಚಿ, ಶಿಕ್ಷಕರ ದಿನದ ಶುಭಾಶಯಗಳು ಅಂತ ಹೇಳಿದಿರಿ. ನಗುವ ನಯನ, ಡ್ರೈ ಫ್ರೂಟ್ಸ್ ಬಗ್ಗೆ ಮಾಹಿತಿ ಕೇಳಿ ಖುಷಿಯಾಯಿತು ಅಂತ ಬಾಗಲಕೋಟೆ ವಿಶಾಲಾಕ್ಷಿಯವರ ಮೆಸೇಜ್ ಬಂದಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಮೆಸೇಜ್ ಕೂಡ ಹೇಳ್ತಾ ಇದ್ದೀನಿ, ನನಗೆಲ್ಲ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಬೈಲಹೊಂಗ್ಲಾ ತಾಲೂಕಿನ ಕೆಂಗಾನೂರು ವೀರಪ್ಪ ಕಳಸಣ್ಣವರ್ ಇವರು ಕೂಡ, ಶಿಕ್ಷಕರ ದಿನದ ಸಂದರ್ಭದಲ್ಲಿ ಕತ್ತಲೆಯನ್ನು ಕಳೆದು ಬೆಳಕನ್ನು ತೋರುವವರು ಅಂತ ಹೇಳಿದರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ನಾವು ಕೂಡ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ರೆಡಿಯಾಗಿದ್ದೇವೆ, ನಾವು ಹಾಜರಿದ್ದೇವೆ ಅಂತ ಹೇಳಿದ್ದೀರಿ.
1: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
2: ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸಮಯ ಅಂತೂ ಓಡ್ತಾ ಇದೆ. 8:42:25 ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜಗ್ಗು ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಜಗತ್ತಿನಲ್ಲಿ ಪ್ರತಿದಿನವೂ ಕೂಡ ಸಾಕಷ್ಟು ವಿಶೇಷತೆಗಳು ಸಾಕ್ತಾನೆ ಇರುತ್ತೆ. ಶಿಕ್ಷಕರ ದಿನ ಅಂತಾಯಿತು, ಒಂದಷ್ಟು ಒಳ್ಳೆಯದನ್ನು ಮಾಡುವ ದಿನ ಅಂತ ಕೂಡ ನಾವು ಕೇಳಿದ್ವಿ. ಹಾಗೆಯೇ ಈ ಸೀಸನ್ ಅಂದರೆ ಅಕ್ಟೋಬರ್ ತಿಂಗಳ ಈ ಸೀಸನಲ್ಲಿ, ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ತಿಂಗಳ 5 ಅಮೆರಿಕಾದಲ್ಲಿ ಒಂದು ವಿಶೇಷವಾದಂಥ ಅಡುಗೆ ಮಾಡುವ ದಿನ ಅಂತ ಆಚರಣೆ ಮಾಡ್ತಾರಂತೆ. ಆ್ಯಪಲ್ ಚಟ್ಟಿ ಡೇ ಅಂತ, ಅಂದರೆ ಒಂದು ಸರಳ ಸುಂದರವಾದ ಸಿಹಿ ಅಡುಗೆ, ಆ್ಯಪಲ್ ಬೆಟ್ಟಿ, ಚಟ್ಟಿಯಲ್ಲ ಬೆಟ್ಟಿ ತಯಾರಿಸುವ ದಿನ ಅಂತ ಹೇಳಿ. ನಮ್ಮಲ್ಲಿ ನಾವು ಮಾವು ಹಲಸಿನ ಸೀಸನ್ನಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿ ಸವಿತೇವೆ. ಹಾಗೆಯೇ ಅಮೇರಿಕಾದಲ್ಲಿ ಈ ಸೀಸನಲ್ಲಿ ಅಕ್ಟೋಬರ್ನಲ್ಲಿ ಅಕ್ಟೋಬರ್ 5 ಆ್ಯಪಲ್ ಬೆಟ್ಟಿ ಡೇ, ಆ್ಯಪಲ್ ಬೆಟ್ಟಿ ತಯಾರು ಮಾಡುವಂಥ ದಿನ. ಚೀಸ್, ಓಟ್ಸ್, ಸಕ್ಕರೆ, ಬೆಣ್ಣೆ, ಒಂದಷ್ಟು ದಾಲ್ಚಿನ್ನಿ ಎಲ್ಲವನ್ನು ಸೇರಿಸಿ ಒಂದು ಸೊಗಸಾದ ಆ್ಯಪಲ್ ಬೆಟ್ಟಿ, ಏನು ಕ್ರಂಬಲ್ ಫುಡ್ ಅಂತ ಹೇಳ್ಬೋದು, ಹೀಗೆ ಒಂದು ಸಾಂಪ್ರದಾಯಿಕ ಸಿಹಿ ಆಹಾರವನ್ನು ತಯಾರಿಸಿ ಅದರ ಪರಿಮಳ ಇಡೀ ವಾತಾವರಣವನ್ನೆಲ್ಲ ಹರಡಿ ಕುಟುಂಬದವರೆಲ್ಲ ಸೇರಿ ಸಂಭ್ರಮಿಸುವ ದಿನ ಆ್ಯಪಲ್ ಬೆಟ್ಟಿ ಡೇ ಅಂಥೇಳಿ. ನಾವು ಕೂಡ ಬೇರೆ ಬೇರೆ ರೀತಿಯ ಹಣ್ಣು ತರಕಾರಿಗಳನ್ನು ಬಳಸಿ

0: ಬೇಕಾದಷ್ಟು ಹಬ್ಬಗಳನ್ನು ಆಚರಿಸ್ತೇವೆ. ಹಾಗೆ ಕೂಡ ಅಮೆರಿಕಾದಲ್ಲಿ ಕೂಡ ಈ ಒಂದು ದಿನದಂದು ಈ ಒಂದು ಆ್ಯಪಲ್ ಬೆಟ್ಟಿ ತಯಾರಿಸಿ ಊಟ ಮಾಡ್ತಾರಂತೆ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಸೇರಿ. ಹಾಗೆಯೇ ಡಿಸೆಂಬರ್ನಲ್ಲಿ ಈಟ್ ಅ ರೆಡ್ ಆ್ಯಪಲ್ ಡೇ ಅಂತ ಆಚರಿಸ್ತಾರಂತೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಆ್ಯಪಲ್ಗಳನ್ನು ಬಳಸಿ ಅಕ್ಟೋಬರ್ ಎಂಡಲ್ಲಿ ಇದೇ ತಿಂಗಳ ಎಂಡಲ್ಲಿ ನ್ಯಾಷನಲ್ ಕಾರ್ಮೆಲ್ ಆ್ಯಪಲ್ ಡೇ ಅಂತ ಕೂಡ ಆಚರಿಸ್ತಾರಂತೆ. ಸೊ ಹೆಚ್ಚಾಗಿ ಆ್ಯಪಲ್ ಬೆಳೆದು ಆ್ಯಪಲ್ ತಿಂದು ಅಲ್ಲಿಯ ಜನರು ಕೂಡ ಸೇಬಿನ ಹಾಗೆ ಸಿಹಿ ಸಿಹಿಯಾಗಿ ಕೆಂಪು ಕೆಂಪಾಗಿರೋದು ಇಂತಹ ಆ್ಯಪಲ್ಗಳಿಂದ ಮಾಡಿದ ತಿಂಡಿ ತಿನಿಸುಗಳಿಂದ ತಿನ್ನೋದ್ರಿಂದಾನೇ ಇರಬಹುದು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು.
1: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
2: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನು ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
0: ಆ್ಯಪಲ್ನಿಂದ ಸಿಹಿಯಾದ ಅಡುಗೆ ಮಾಡಿ ತಿನ್ನುವ ದಿನ ಅಂತ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಮತ್ತೊಂದು ದಿನ ಮೋಜಿನ ದಿನ ಅಂದರೆ ನ್ಯಾಷನಲ್ ಗೆಟ್ ಫಂಕಿ ಡೇ ಅಂತ ಪ್ರತಿ ವರ್ಷ ಅಮೆರಿಕದಂತಹ ದೇಶದಲ್ಲಿ ಅಕ್ಟೋಬರ್ 5 ತಾರೀಕು ಮೋಜಿನ ದಿನ ಫಂಕಿ ಡೇ ಅಂತ ಆಚರಣೆ ಮಾಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ಬದುಕಿನ ಎಲ್ಲ ಜಂಜಾಟವನ್ನು ಮರೆತು ಒಂದು ನಕಾರಾತ್ಮಕತೆಯಿಂದ ಹೊರಬಂದು ಬದುಕನ್ನು ಸಂಭ್ರಮಿಸಬೇಕು, ಒಂದಿಷ್ಟು ಪಾಸಿಟಿವ್ ಎನರ್ಜಿಯನ್ನು ಪಡ್ಕೊಳ್ಬೇಕು ಅನ್ನೋದು ಈ ದಿನದ ಉದ್ದೇಶದ ಆಚರಣೆ ಅಂತೆ. ಮೋಜಿನ ದಿನ ಫಂಕಿ ಡೇ ಅಂತ ಹೇಳಿ ಆಚರಿಸೋದಕ್ಕೆ ಒಂದು ಉದ್ದೇಶ ಕೂಡ ಇದೆ ಅಂತ ಹೇಳ್ತಾರೆ. ಈ ಒಂದು ದಿನದಂದು ಅವರು ಅಮೆರಿಕ ದೇಶದಲ್ಲಿ ವಿಶೇಷವಾಗಿ ಇಷ್ಟ ಬಂದಂತಹ ಉಡುಪನ್ನು ಧರಿಸಿ ತಮಗೆ ವಿಶೇಷವಾದಂಥ ಒಂದಷ್ಟು ಹೇರ್ ಸ್ಟೈಲ್ ಮಾಡಿಕೊಂಡು ಕಣ್ಣಿಗೆ ಕನ್ನಡಕಗಳನ್ನು ಹಾಕ್ಕೊಂಡು ಟ್ಯಾಟೂ ಹಾಕ್ಕೊಂಡು ಕಲರ್ ಕಲರ್ ಡ್ರೆಸ್ ಹಾಕ್ಕೊಂಡು ಮ್ಯೂಸಿಕ್ಕು ಡಾನ್ಸು ಅದು ಇದು ಅಂತ ಹೇಳಿ ಖುಷಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತಾರಂತೆ. ತಾವು ಖುಷಿಯಾಗಿರ್ತಾ ಬೇರೆ ಬೇರೆಯವರಲ್ಲಿ ಕೂಡ ಒಂದಷ್ಟು ಉಲ್ಲಾಸ ಉತ್ಸಾಹವನ್ನು ಮೂಡಿಸುವ ಕೆಲಸ ಮಾಡ್ತಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ 2016 ಅಮೆರಿಕದಲ್ಲಿ ವಿಶೇಷವಾಗಿ ಫ್ಲೋರಿಡಾದಲ್ಲಿ ಹರಿಕೇನ್ ಅನ್ನುವಂಥ ಒಂದು ಚಂಡಮಾರುತ ಬಂದಿತ್ತು. ಈ ಒಂದು ಚಂಡಮಾರುತದಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿತ್ತು. ಜನರಲ್ಲಿ ನಿರಾಸೆ ಭಯ ಒತ್ತಡವೆಲ್ಲ ತುಂಬಿತ್ತು. ಹೀಗಿರುವಾಗ ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಒಂದಿಷ್ಟು ನಗು ತರಿಸುವಂಥ ಒಂದು ಉದ್ದೇಶದಿಂದ ಒಂದು NGO ಒಂದಷ್ಟು ಹಾಡು ನೃತ್ಯಗಳನ್ನು ಮಾಡಿಸ್ತಾ ಜನರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಅವರ ಬೇಸರವನ್ನು ಕಳೆಯುವಂಥ ಪ್ರಯತ್ನ ಮಾಡಿತ್ತು. ಇದರಿಂದಾಗಿ ಒಂದಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನಿರಂತರವಾಗಿ ಪ್ರತಿ ವರ್ಷ ಅಕ್ಟೋಬರ್ 5 ನ್ಯಾಷನಲ್ ಫಂಕಿ ಡೇ ಅಂಥೇಳಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆಯಂತೆ ಅಮೆರಿಕಾದಲ್ಲಿ.
3: ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು.
4: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೇ

ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಎಚ್ ಎ ಉದಯಶಂಕರ್ ಅವರು ಬರೆದ ಗೀತೆಯನ್ನ ಕೇಳಿದ್ರೆ ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ರು. 8:33:30 ಸಮಯ ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕದ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಇನ್ನು ಈ ದಿನ ಯಾರೆಲ್ಲ ಬರ್ಡೇಸ್ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಗಮನಿಸಿದಾಗ ರಾಧಿಕಾ ನಾರಾಯಣ್ ಅಥವಾ ರಾಧಿಕಾ ಚೇತನ್, ಬ್ಯೂಟಿ ವಿತ್ ಬ್ರೈನ್ ಅನ್ನುವ ಹಾಗೆ ಸುಂದರಿ ಬುದ್ಧಿವಂತೆ ದಕ್ಷಿಣ ಭಾರತದ ತಾರೆ. ಇವರು ರಂಗಿತರಂಗ ಸಿನಿಮಾದಲ್ಲಿ ನಟಿಸೋದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿದ್ದರು, ಅಂದರೆ ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ರು, ಕಥಕ್ ಡಾನ್ಸರ್ ಆಗಿದ್ದರು, ಮಾಡ್ಲಿಂಗ್ ಮಾಡ್ತಾಯಿದ್ರು, ಯೋಗ ಶಿಕ್ಷಕಿ ಕೂಡ ಆಗಿದ್ದರು. ಯೂ ಟರ್ನ್ ಸಿನಿಮಾಗೆ

0: ಪ್ರಶಸ್ತಿ ಪಡ್ಕೊಂಡಿರುವಂತಹ ಚೆಲುವೆ ರಾಧಿಕಾ ನಾರಾಯಣ್ ಅವರ ಜನ್ಮದಿನ ಇಂದು. ಹಾಗೆಯೇ ಮತ್ತೊಬ್ಬರು ಸಿನಿಮಾ ಕ್ಷೇತ್ರದ ಪ್ರಸಿದ್ಧ ನಟ ಖಂಡ್ಕರ್ ಮೊಹಮ್ಮದ್ ಆದಿಲ್ ಹುಸೇನ್ ಅಂತ. 1963 ಹುಟ್ಟಿದವರು. ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಬಹುಮುಖ ನಟ. ಬಾಲಿವುಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಒಂದಷ್ಟು ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಹಾಲಿವುಡ್ ಸೇರಿದ ಹಾಗೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂಥ ಆದಿಲ್ ಹುಸೇನ್ ಅವರು ಅಸ್ಸಾಂ ರಾಜ್ಯದವರು. ಇವರು NST ಅಂದರೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ನಟನೆಯ ತರಬೇತಿ ಪಡ್ಕೊಂಡ್ರು. ಲಂಡನ್ ಡ್ರಾಮಾ ಸ್ಟುಡಿಯೋದಲ್ಲಿ ಕೂಡ ಒಂದು ಸ್ಕಾಲರ್ಶಿಪ್ ತಗೊಂಡು ಅಲ್ಲಿ ಕೂಡ ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಆದಿಲ್ ಹುಸೇನ್ ಅವರು ಹಿಂದಿ, ಇಂಗ್ಲಿಷ್, ಅಸ್ಸಾಮಿ, ಬೆಂಗಾಲಿ, ತಮಿಳು, ಮರಾಠಿ, ಮಲಯಾಳಂ ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆಸ್ಕರ್ ಪ್ರಶಸ್ತಿ ವಿಜೇತ ಸಿನಿಮಾ ಲೈಫ್ ಆಫ್ ಪೈ, ಆಮೇಲೆ ದಿ ರಿಲಕ್ವೆಂಟ್ ಫಂಡಮೆಂಟಲಿಸ್ಟ್ ಅನ್ನುವಂಥ ಒಂದು ಜಾಗತಿಕ ಮಟ್ಟದ ವೆಬ್ ಸರಣಿನಲ್ಲಿ ಕೂಡ ಇವರು ಕೆಲಸ ಮಾಡಿದರು. ಇಷ್ಕಿಯಾ, ಏಜೆಂಟ್ ವಿನೋದ್, ಇಂಗ್ಲಿಷ್ ವಿಂಗ್ಲಿಷ್, ಲೂಟೇರಾ, ಕಬೀರ್ ಸಿಂಗ್, ಗುಡ್ ನ್ಯೂಸ್, ಹೀಗೆ ಒಂದಷ್ಟು ಉತ್ತಮ ಸಿನಿಮಾಗಳಲ್ಲಿ ಕೆಲಸ ಮಾಡಿದರು ಇವರು, ಆದಿಲ್ ಹುಸೇನ್ ಅವರು. 2017 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನಾರ್ವೆಯ ಅಮಂಡ ಪ್ರಶಸ್ತಿ ಸೇರಿದ ಹಾಗೆ ಒಂದಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಆದಿಲ್ ಹುಸೇನ್ ಅವರ ಜನ್ಮದಿನ ಇಂದು. ಇನ್ನು ನಮ್ಮೆಲ್ಲರ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಹೆಸರಾಗಿರುವಂಥ ಉದ್ಯಮಿ, ರಾಜಕಾರಣಿ ಅಶೋಕ್ ಖೇಣಿಯವರ ಜನ್ಮದಿನ ಕೂಡ ಇಂದು. ಅಶೋಕ್ ಖೇಣಿ, ಅಶೋಕ್ ಮಹಾರುದ್ರಪ್ಪ ಖೇಣಿ ಕರ್ನಾಟಕದ ಬೀದರ್ನ ಶಾಸಕರಾಗಿದ್ದರು, ಉದ್ಯಮಿಯಾಗಿದ್ದರು. ಅವರ ಜನ್ಮದಿನ 1950 ಅಕ್ಟೋಬರ್ 5. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡಿದ್ದಾರೆ ಅಶೋಕ್ ಖೇಣಿಯವರು. ಅವರ ಜನ್ಮದಿನ ಇಂದು.
1: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
2: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
1: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
2: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

ನಮ್ಮೂರ ಮಂದಾರ ಹೂವಿ ನನ್ನೊಲುಮೆ ಬಾಂಧಣದ ಚಲುವೆ. ಆಲೆಮನೆ ಚಿತ್ರದ ಈ ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡ. ಅಶ್ವಥ್ ಮತ್ತು ವೈದ್ಯವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. 102.9 FM ವಿವಿಧ ಭಾರತಿಯಲ್ಲಿ ಇಷ್ಟು ಹೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಶೇಷ ಮಾಹಿತಿಗಳನ್ನು ಚಂದದ ಹಾಡುಗಳ ಜೊತೆಗೆ ಕೇಳಿದ್ವಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

10:04 ವಿವಿಧ ಭಾರತಿ ಚೂನ್ ಮಾಡಿ ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ನಂತರ. ಇನ್ನೀಗ ಇಂದಿನ ವಿಶೇಷ ಮತ್ತೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವೀಗ ಆರಂಭ ಮಾಡ್ತಾ ಇದ್ದೇವೆ. ಇಂದಿನ ವಿಶೇಷದಲ್ಲಿ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಮತ್ತೆ ಏನು ವಿಶೇಷ ಇದೆ ಅಂತ ಅನ್ನಿಸ್ಬಹುದು. ಹೌದು, ಈ ದಿನ ಅಕ್ಟೋಬರ್ 5 ಜಾಗತಿಕ ಮಕ್ಕಳ ಆರೋಗ್ಯ ದಿನ ಅಂತ ಹೇಳಿ ಜಗತ್ತಿನ ಎಲ್ಲ ಕಡೆಗಳಲ್ಲಿ ಆಚರಿಸಲಾಗ್ತಾ ಇದೆ. ಜಾಗತಿಕ ಮಕ್ಕಳ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ನಾವು ಕೂಡ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಸಾಗೋಣ. ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಪ್ರತ್ಯೇಕವಾಗಿ ಮಕ್ಕಳ ಆರೋಗ್ಯ ದಿನ ಅಂಥೇಳಿ ನಾವು ಒಂದು ದಿನವನ್ನು ಅಧಿಕೃತವಾಗಿ ಆಚರಣೆ ಮಾಡದೇ ಇದ್ದರೂ ಕೂಡ ಮಕ್ಕಳ ಆರೋಗ್ಯ, ಪೌಷ್ಟಿಕಾಂಶ, ಯೋಗಕ್ಷೇಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಿನಗಳ ಆಚರಣೆಯನ್ನು ನಾವು ಗಮನಿಸಬಹುದು. ಮಕ್ಕಳ ದಿನಾಚರಣೆ ಅಂದರೆ ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂತ ಹೇಳಿ ಶಾಲೆಗಳಲ್ಲಿ, ಆರೋಗ್ಯ ಸಂಸ್ಥೆ, ಮಕ್ಕಳ ಹಕ್ಕುಗಳು ಇಲ್ಲೆಲ್ಲ ಮಕ್ಕಳ ಗುಣಮಟ್ಟದ ಶಿಕ್ಷಣ, ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಗಮನಿಸಬಹುದು. ಹಾಗೆಯೇ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸ್ತಾ ಇರುವಂತಹ ಅಸಮಾನತೆ, ಅವರಿಗೆ ಶಿಕ್ಷಣ, ಉದ್ಯೋಗ, ಪೌಷ್ಟಿಕಾಂಶವನ್ನು ಕೊಡಬೇಕು ಅಂತ ಪ್ರತಿ ವರ್ಷ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೇವೆ. ಇನ್ನು ಎಲ್ಲ ಮಕ್ಕಳಿಗೂ ಕೂಡ ಒಂದು ಸುಸ್ಥಿರ ಆರೋಗ್ಯ ಸಿಗಬೇಕು ಅಂತ ಹೇಳಿ ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ ರಾಷ್ಟ್ರೀಯ ಜಂತು ಹುಳು ನಿವಾರಣೆ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂದರೆ 1 to 19 ಒಳಗಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಜಂತು ಹುಳು ನಿವಾರಣಾ ಮಾತ್ರೆಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಕೊಡ್ತಾ ಮಕ್ಕಳ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಒತ್ತನ್ನು ಕೊಡ್ತಾ ಬರಲಾಗ್ತಾ ಇದೆ. ಹಾಗೆಯೇ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ 7 ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನಮ್ಮ ದೇಶದಲ್ಲೂ ಕೂಡ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅನೇಕ ಲಸಿಕಾ ಅಭಿಯಾನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಮಕ್ಕಳ ಆರೋಗ್ಯ ದಿನ ಅಂತ ಆಚರಿಸ್ತಾ ಇದ್ರು ಕೂಡ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಟೋಬರ್ 1 ಜಾಗತಿಕ ಮಕ್ಕಳ ಆರೋಗ್ಯ ದಿನ ಅಂತ ಹೇಳಿ ಗುರುತಿಸಿ ಆ ಬಗ್ಗೆ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜಾಗತಿಕ ಮಕ್ಕಳ ಆರೋಗ್ಯ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಗಳ ಜೊತೆಗೆ ಚಂದದ ಹಾಡುಗಳು ನಿಮ್ಮ ಜೊತೆಯಾಗಿರುತ್ತೆ. ಕೇಳ್ತಾರೆ, ಎಲ್ಲೂ ಹೋಗಬೇಡಿ. ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಇಂದಿನ ವಿಶೇಷ ಕಾರ್ಯಕ್ರಮ ಆರಂಭ ಆಗಿದೆ. ಎರಡು ಹಾಡುಗಳನ್ನು ನಾವು ಕೇಳಿದ್ವಿ. ರಥಸಪ್ತಮಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದರು. ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಸ್ವಾತಿ ಮುತ್ತು ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ. ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ರಾಜೇಶ್ ಹಾಗೂ ನಂದಿತಾ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಅಕ್ಟೋಬರ್ ತಿಂಗಳ 5ನೇ ತಾರೀಕು ಜಾಗತಿಕ ಮಕ್ಕಳ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರದಂದು ರಾಷ್ಟ್ರೀಯ ಮಕ್ಕಳ ಆರೋಗ್ಯ ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ಉದ್ದೇಶ ಅಂದರೆ ನಮಗೆ ಗೊತ್ತಿರುವ ಹಾಗೆ ಮಕ್ಕಳ ಆರೋಗ್ಯ, ಯೋಗಕ್ಷೇಮ, ಮಕ್ಕಳ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸೋದು, ಮಕ್ಕಳ ಸರಿಯಾದ ಪೋಷಣೆ, ಲಸಿಕೆಗಳು, ಮಗುವಿನ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಸಂದೇಶವನ್ನು ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಕೊಡಿಸಬೇಕಾದಂಥ ಎಲ್ಲ ಲಸಿಕೆಗಳನ್ನು ಕೊಡೋದು, ಒಂದು ಸಮತೋಲನ ಆಹಾರ, ಅಪೌಷ್ಟಿಕತೆಯನ್ನು ತಡೆಗಟ್ಟಬೇಕು ಅಂಥೇಳಿ ಪ್ರೋಟೀನ್, ವಿಟಮಿನ್, ಖನಿಜಾಂಶಗಳಿರುವಂಥ ಆಹಾರ ಕೊಡೋದ್ರ ಬಗ್ಗೆ ಅರಿವು ಮೂಡಿಸೋದು, ಮತ್ತು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಒಂದು ಮಾನಸಿಕ ಒತ್ತಡ, ಮೊಬೈಲ್ ಅಭ್ಯಾಸಗಳನ್ನು ಗುರುತಿಸಿ ಅವ್ರಿಗೆ ಒಂದಿಷ್ಟು ಕೌನ್ಸಿಲಿಂಗ್ ಕೊಡಿಸುವಂಥದ್ದು, ಯಾವಾಗಲೂ ಟಿವಿ ನೋಡೋದಕ್ಕೆ ಸೀಮಿತವಾಗಿರದೆ ಮಕ್ಕಳಿಗೆ ಪ್ರತಿದಿನ ಕನಿಷ್ಠ 1 ಗಂಟೆ ಹೊರಗಡೆ ಆಟಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಕೂಡ ಒಂದು ಪ್ರೇರಣೆಯನ್ನು ನೀಡುವ ಸಲುವಾಗಿ ಈ ದಿನದ ಆಚರಣೆ ಇದೆ. ಮಕ್ಕಳು ಅಂದರೆ ಎಲ್ಲರಿಗೂ ಇಷ್ಟ. ಮೃದುವಾದ ಕೈ ಕಾಲು, ಪಿಳಿಪಿಳಿ ಕಣ್ಣು, ಹವಳದಂತಹ ಆ ತುಟಿ, ಮುದ್ದಾದ ನಗುವನ್ನು ಕಂಡು ಎಲ್ಲರೂ ಕೂಡ ಒಂದು ಕ್ಷಣ ತಮ್ಮನ್ನು ತಾವೇ ಮರೆತು ಮಕ್ಕಳಾಗುವಂಥ ಸಾಧ್ಯತೆ. ಇಂತಹ ಮಕ್ಕಳ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಬೇಕೇ ಬೇಕು. ಕಥಾನಾಯಕ ಚಿತ್ರದ ಗೀತೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರ ಧ್ವನಿ, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜಾಗತಿಕ ಮಕ್ಕಳ ಆರೋಗ್ಯ ದಿನ ಈ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಸಮಯ ಆಗಿದೆ 9:23:20. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ 102.9 FM. ಅಕ್ಟೋಬರ್ ತಿಂಗಳ 5ನೇ ತಾರೀಕು ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ಚಂದು. ಪುಟಾಣಿ ಮಕ್ಕಳನ್ನ ನೋಡಿದ ತಕ್ಷಣ ನಮ್ಮ ಒಳಗೆ ಕೂಡ ಒಂದು ತುಂಟತನ ತೆರೆಕೊಳ್ಳುತ್ತೆ. ಎಂತಹ ಗಟ್ಟಿ ಮನಸ್ಸಿನವ್ರಿಗೂ ಕೂಡ ಒಂದು ಮಗುವನ್ನ ಕಂಡಾಗ ಹೃದಯ ಪ್ರೀತಿಯಿಂದ ಅರಳತ್ತೆ, ಮನಸ್ಸು ಹೂವಿನ ಹಾಗೆ ಅರಳತ್ತೆ. ಮಕ್ಕಳ ಪುಟ್ಟ ಪುಟ್ಟ ನಡಿಗೆ, ಆ ಅಳು, ನಗು, ಕುತೂಹಲಗಳು ಇವೆಲ್ಲವೂ ನಮ್ಮ ಹಿರಿಯರ ಮೃದು ಸ್ವಭಾವವನ್ನು ಎಚ್ಚರಿಸುತ್ತೆ. ಮಕ್ಕಳ ಆರೈಕೆ ಪೋಷಕರ ಜವಾಬ್ದಾರಿ. ಮಕ್ಕಳ ದೈಹಿಕ ಆರೋಗ್ಯದ ಜೊತೆಗೆ

ಮಾನಸಿಕ ಆರೋಗ್ಯಕ್ಕೆ ಕೂಡ ಪೋಷಕರು ಸಮಯ ಕೊಡಬೇಕು ಅಂತಾರೆ ಮಕ್ಕಳ ವೈದ್ಯರು. ಸಾಮಾನ್ಯವಾಗಿ ಎಲ್ಲ ಪೋಷಕರು ಕೂಡ ಮಕ್ಕಳ ದೈಹಿಕ ಅಗತ್ಯಗಳನ್ನು ಪೂರೈಸ್ತಾರೆ, ಆದರೆ ಮಕ್ಕಳ ಮನಸ್ಸಿನ ಮಾತು, ಭಾವನೆ, ಗೊಂದಲ, ಭಯಗಳಂತಹ ಮಕ್ಕಳ ತುಡಿತಗಳ ಬಗ್ಗೆ ಗಮನ ವಹಿಸೋದಿಲ್ಲ ಅಂತ ಮನೋವಿಜ್ಞಾನ ಹೇಳುತ್ತೆ. ಒಂದಷ್ಟು ಪೋಷಕರು ಮಕ್ಕಳನ್ನು ನಾಲ್ಕು ಗೋಡೆಗಳ ನಡುವೆ ಕೂಡ ಹಾಕ್ತಾರೆ. ಮಕ್ಕಳಿಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಎಲ್ಲದಕ್ಕೂ ತಂದೆ ತಾಯಿ ಅಥವಾ ಪೋಷಕರ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳೋದು ಒಂದು ಹಂತದವರೆಗೆ ಸರಿ ಅನಿಸಿದ್ರು ಕೂಡ ಇಂತಹ ಚಟುವಟಿಕೆಗಳಿಂದ ಮಾನಸಿಕವಾಗಿ ಮಕ್ಕಳ ಮೇಲೆ ಬಹಳಷ್ಟು ಪ್ರಭಾವ ಆಗುತ್ತೆ. ಈ ಮಾನಸಿಕ ಆರೋಗ್ಯ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಮಕ್ಕಳ ನಡವಳಿಕೆಯಿಂದ ಅರ್ಥ ಆಗುತ್ತೆ ಅಂತಾರೆ ಮನೋವಿಜ್ಞಾನಿಗಳು. ಪೋಷಕರಿಂದ ಸರಿಯಾದ ಆರೈಕೆ ಸಿಗದೇ ಇರುವಂತಹ ಮಕ್ಕಳ ಮಾನಸಿಕ ಕಷ್ಟಗಳು ಏನು ಅಂತ ಕೇಳಿದ್ರೆ ಮನೋವೈದ್ಯರು ಹೇಳ್ತಾರೆ, ಮಕ್ಕಳು ಮಾತಾಡೋದನ್ನು ಕಡಿಮೆ ಮಾಡೋದು, ಒಂಟಿಯಾಗಿರೋದು, ಗಾಬರಿ ಅಥವಾ ನಿರಾಸೆಯಿಂದ ಇರೋದು, ಶಾಲೆಗೆ ಹೋಗೋದಕ್ಕೆ ಆಸಕ್ತಿ ತೋರದೇ ಇರೋದು, ಚಡಪಡಿಕೆ, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಅಥವಾ ಯಾರ ಜೊತೆಗೂ ಏನನ್ನು ಸರಿಯಾಗಿ ಹಂಚಿಕೊಳ್ಳದೆ ಎಲ್ಲವನ್ನು ಕೂಡ ತಮ್ಮ ಹತ್ರ ತಾವೇ ಇಟ್ಕೊಳ್ಳುವಂಥದ್ದು, ಇಂತಹ ಸ್ವಭಾವಗಳು ಕಂಡುಬಂದಾಗ ಮಕ್ಕಳಿಗೆ ಏನೋ ಒಂದು ರೀತಿಯ ಮಾನಸಿಕ ಗೊಂದಲ, ಮಾನಸಿಕವಾಗಿ ಅವ್ರಿಗೆ ಏನೋ ಸಮಸ್ಯೆಗಳಿದೆ ಅನ್ನೋದನ್ನು ಪೋಷಕರು ತಂದೆ ತಾಯಿ ಅರ್ಥ ಮಾಡಿಕೊಳ್ಬೇಕು. ಅಂತಹ ಮಕ್ಕಳ ಬೆಂಬಲಕ್ಕೆ ಪೋಷಕರು ನಿಲ್ಲಬೇಕು. ಏನು ಮಾಡಬೇಕು ಹಾಗಾದರೆ? ಮಕ್ಕಳ ಜೊತೆಗೆ ಮಾತಾಡಬೇಕು. ಮಕ್ಕಳ ಮಾತು ಎಷ್ಟೇ ಚಿಕ್ಕದು, ದೊಡ್ಡದು ಅಥವಾ ಸೀರಿಯಸ್ ಇರಲಿ ಅಥವಾ ತಮಾಷೆಗೆ ಮಕ್ಕಳು ಮಾತಾಡ್ತಾ ಇದ್ರು ಕೂಡ ಮಕ್ಕಳ ಮಾತನ್ನು ಕೇಳಿಸ್ಕೊಳ್ಬೇಕು. ಮಕ್ಕಳು ಏನನ್ನಾದರೂ ಹೇಳಲಿಕ್ಕೆ ಬಂದಾಗ ಸುಮ್ಮನೆ ಇರು, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಮಕ್ಕಳ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಅಡ್ಡಿ ಉಂಟು ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಒಂದು ನಕಾರಾತ್ಮಕ ಪ್ರಭಾವ ಜಾಸ್ತಿ ಆಗುತ್ತೆ. ಮಕ್ಕಳ ಭಾವನೆಯನ್ನು ವ್ಯಕ್ತಪಡಿಸುವ ಅವಕಾಶ ಕೊಟ್ಟಾಗ ಮಕ್ಕಳು ಸಕಾರಾತ್ಮಕವಾಗಿ ಸ್ಪಂದಿಸ್ತವೆ. ಇನ್ನು ಮಕ್ಕಳನ್ನು ಗದರಿಸಿದ್ರೆ ಅವರು ಮೌನವಾಗಿ ಉಳಿದು ಬಿಡ್ತಾರೆ. ಅವರ ಮಾತನ್ನು ಕೇಳಿದಾಗ ಮಕ್ಕಳಿಗೆ ಕೂಡ ಧೈರ್ಯ ಬರುತ್ತೆ. ಹಾಗಾಗಿ ಮಕ್ಕಳ ಜೊತೆಗೆ ವರ್ತಿಸುವಾಗ ಸಂಯಮ ಬೇಕೇ ಬೇಕು. ಇನ್ನು ಮನೆಯಲ್ಲಿ ಸುರಕ್ಷಿತ ವಾತಾವರಣ, ಭಯರಹಿತ ಮನೆ, ಅಭಿವ್ಯಕ್ತಿಗೆ ಪ್ರಾಧಾನ್ಯತೆ ಕೊಡ್ತಾ ಪ್ರೀತಿಯಿಂದ ಮಕ್ಕಳಿಗೆ ಇದು ನಮ್ಮ ಮನೆ, ಇಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ, ಇಲ್ಲಿ ನನಗೆ ಎಲ್ಲರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎನ್ನುವಂಥ ಒಂದು ನಂಬಿಕೆ ಬರುವ ಹಾಗೆ ಮನೆಯಲ್ಲಿ ವಾತಾವರಣವನ್ನು ರೂಪಿಸಬೇಕು. ಅದರ ಜೊತೆಗೆ ಪ್ರತಿದಿನವೂ ಕೂಡ ಮಕ್ಕಳ ಜೊತೆಗೆ ಕಡಿಮೆ ಅಂದರೆ 10 ನಿಮಿಷನಾದರೂ ಮಕ್ಕಳ ಜೊತೆಗೆ ಸಮಯವನ್ನು ಕಳಿಬೇಕು. ಮಕ್ಕಳು ಆ ಇಡೀ ದಿನ ಏನೆಲ್ಲ ಮಾಡಿದ್ರು, ಏನೇನು ತಮಾಷೆ, ಏನು ಸೀರಿಯಸ್ಸು, ಏನು ಕಷ್ಟ, ಏನು ಸುಖ, ಹೇಗೆ ಖುಷಿಯಾಗಿ ಮಗು ದಿನ ಕಳೀತು ಅನ್ನೋದ್ರ ಬಗ್ಗೆ ಕಡೆಪಕ್ಷ 10 ನಿಮಿಷನಾದರೂ ಮಕ್ಕಳ ಜೊತೆಗೆ ಸಮಯ ಕಳೀರಿ ಅಂತ ಹೇಳ್ತಾರೆ ಮಕ್ಕಳ ಮನೋವಿಜ್ಞಾನಿಗಳು.

0: ಅಪ್ಪ ನಾನೊಂದು ಹಾಡು ಹಾಡ್ಲಪ್ಪಾ.
1: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
0: ಬೇಡ, ನಂಗೆ ಒಂದ್ ಕತೆ ಹೇಳು.
1: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
0: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
1: ಮಗಳೇ, ಸ್ಕೂಲ್ ಅಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
2: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
3: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ: ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

ಜಾಗತಿಕ ಮಕ್ಕಳ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜಾಗತಿಕ ಮಕ್ಕಳ ಆರೋಗ್ಯ ದಿನದ ಸಲುವಾಗಿ ಮಾಹಿತಿ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಸೂರ್ಯವಂಶ ಚಿತ್ರದ ಗೀತೆ ಕೇಳಿ ಬಂತು. ವಿಷ್ಣುವರ್ಧನ್ ಹಾಗೂ ಬೇಬಿ ರಿತೀಶ್ ಅವರ ಧ್ವನಿಯಲ್ಲಿ ಶ್ಯಾಮಸುಂದರ ಕುಲಕರ್ಣಿ ಅವರು ಬರೆದ ಗೀತೆಗೆ ವಿ ಮನೋಹರ್ ಅವರು ಸಂಗೀತವನ್ನು ನೀಡಿದರು. ಮೌನಗೀತೆ ಚಿತ್ರದ ಹಾಡು ಕೂಡ ಕೇಳಿದ್ರಿ. ಗೀತಾಪ್ರಿಯ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಕೆಜೆಎಸ್

ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲನ್ನಾಗಲಿ ಟಿವಿಯನ್ನು ತೋರಿಸಬಾರ್ದು. ಮಕ್ಕಳನ್ನು ಡಿಜಿಟಲ್ ಚಟದಿಂದ ದೂರ ಇಡಬೇಕಂದ್ರೆ ಒಂದಷ್ಟು ಸಲಹೆಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಊಟ ಮಾಡುವಾಗ ಮಲಗುವ ಕೋಣೆಯಲ್ಲಿ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು, ಅಂದರೆ ನೋ ಸ್ಕ್ರೀನ್ ಝೋನ್ ಅಂತ ಮಾಡಿ ಊಟ ಮಾಡುವಾಗ ಮಲಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಗುವಿಗೆ ಮೊಬೈಲ್ ಸಿಗದ ಹಾಗೆ ನೋಡಿಕೊಳ್ಬೇಕು. ಈಗ ತಾನೇ ಹೇಳಿದ ಹಾಗೆ ಮಕ್ಕಳು ಪೋಷಕರನ್ನು ನೋಡಿ ಕಲಿತಾರೆ, ಹಾಗಾಗಿ ಮಕ್ಕಳ ಮುಂದೆ ಪೋಷಕರು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಲೇಬೇಕು. ಅದರ ಬದಲಾಗಿ ಮಕ್ಕಳಿಗೆ ಚಿತ್ರಕಲೆ, ಕಥೆ, ಪುಸ್ತಕ ಓದೋದು ಅಥವಾ ಬೇರೆ ಯಾವುದೇ ರೀತಿಯ ಹೊರಗಡೆ ಅಥವಾ ಮನೆಯ ಒಳಗಡೆ ಬೇರೆ ಬೇರೆ ಆಟದ ವಸ್ತುಗಳಿಂದ ಆಟ ಆಡುವ ಹಾಗೆ ಮಕ್ಕಳನ್ನು ಪ್ರೇರೇಪಿಸಬೇಕು. ಮಕ್ಕಳಿಗೆ ಏನಾದರೂ ಸಮಸ್ಯೆಗಳು ಕಂಡುಬಂದರೆ ಅದು ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು, ಯಾವುದೇ ರೀತಿಯ ಸಮಸ್ಯೆಗಳನ್ನು ಗಮನಿಸಿದರೆ ತಕ್ಷಣವೇ ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ.

0: ಕರುಳಿನ ಕುಡಿ ಚಿತ್ರದ ಗೀತೆ ಕೇಳಿದ್ರೆ ಶ್ಯಾಮಸುಂದರ ಕುಲಕರ್ಣಿ ಅವರ ರಚನೆ, ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ರು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು.
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಹೌದು, ವಿವಿಧ ಭಾರತಿ 102.9 FM ಆಕಾಶವಾಣಿ ಕೇಂದ್ರದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆಯಿತು. 9 ಗಂಟೆಯಿಂದ ನಾವು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ದಿನ ನಾವು ಮಾತಾಡ್ತಾ ಇರುವ ವಿಷಯ ಜಾಗತಿಕ ಮಕ್ಕಳ ಆರೋಗ್ಯ ದಿನ. ಜಾಗತಿಕ ಮಕ್ಕಳ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ಮಾತಾಡುವಾಗ ನಮ್ಮ ದೇಶದಲ್ಲಿ ಕೂಡ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಇಂದ್ರಧನುಷ್ ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ಮಗು ಕೂಡ ಲಸಿಕೆಯಿಂದ ವಂಚಿತ ಆಗಬಾರ್ದು ಅಂತಲೇ ಇಂದ್ರಧನುಷ್ ಮಿಷನ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ದೇಶದ ಮೂಲೆ ಮೂಲೆಯಲ್ಲಿರುವಂಥ ಗರ್ಭಿಣಿಯರಿಗೆ ಈ ಒಂದು ಯೋಜನೆ ತಲುಪಿ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಲಸಿಕೆ ನೀಡುವ ಜಗತ್ತಿನ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮ ಭಾರತ ಸರ್ಕಾರದ ಮಿಷನ್ ಇಂದ್ರಧನುಷ್ ಅಂತ. ಹಾಗೆಯೇ ಭಾರತ ಸರ್ಕಾರ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳ ಆರೋಗ್ಯವನ್ನು ಉತ್ತಮವಾಗಿಡಬೇಕು ಅಂತಲೇ 4D ಅಂದರೆ ಡಿಫೆಕ್ಟ್ಸ್ ಅಟ್ ಬರ್ತ್ ಅಂತ, ಹುಟ್ಟಿನಿಂದನೇ ಇರುವಂಥ ನ್ಯೂನತೆಗಳನ್ನು ಗಮನಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಉದಾಹರಣೆಗೆ ಸೀಳು ತಿಟ್ಟು ಇರಬಹುದು, ಹೃದಯದ ತೊಂದರೆ, ಇಂಥವನ್ನು ಗಮನಿಸುವುದಕ್ಕಾಗಿಯೇ ಡಿಫೆನ್ಸ್ ಅಟ್ ಬರ್ತ್ ಅಂತ ಹೇಳಿ. ಇನ್ನು ಡಿಫಿಷಿಯನ್ಸೀಸ್, ಪೋಷಕಾಂಶಗಳ ಕೊರತೆ, ರಕ್ತಹೀನತೆ ಇರಬಹುದು, ವಿಟಮಿನ್ಗಳ ಕೊರತೆ ಇರಬಹುದು, ಇಂತಹ ಸಮಸ್ಯೆಗಳನ್ನು ಗುರುತಿಸೋದು. ಡಿಸೀಸ್, ಬಾಲ್ಯದಲ್ಲಿ ಬರುವಂಥ ತೊಂದರೆಗಳು, ಯಾವುದೇ ರೀತಿಯ ಬಾಲ್ಯದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಡೋದು. ಬೆಳವಣಿಗೆಯಲ್ಲಿ ವಿಳಂಬ ಅಂದರೆ ಬೇಗ ಮಾತು ಬರದೇ ಇರೋದು, ಬೇಗ ನಡೆಯದೇ ಇರುವಂಥದ್ದು, ಇಂತಹ ಅನೇಕ ಸಮಸ್ಯೆಗಳನ್ನು ಗುರುತಿಸಿ ನಮ್ಮ ದೇಶದಲ್ಲೂ ಕೂಡ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಬಹಳಷ್ಟು ಸಲ ನಾವು ಮತ್ತೆ ಮತ್ತೆ ಮಾತಾಡುವಂತಹ ವಿಷಯ ಮಕ್ಕಳಲ್ಲಿ ಅತಿಯಾದ ಮೊಬೈಲ್ ಬಳಕೆಯಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ತಜ್ಞರು ಮೇಲಿಂದ ಮೇಲೆ ಅಧ್ಯಯನ ಮಾಡಿ ಆ ಒಂದು ವರದಿಯನ್ನು ಹೇಳ್ತಾನೆ ಇರ್ತಾರೆ. ಏನು ಮಕ್ಕಳಲ್ಲಿ ಹೊಸ ರೀತಿಯ ಆರೋಗ್ಯ ಸಮಸ್ಯೆಗಳು ಅಂದರೆ ವರ್ಚುವಲ್ ಆಟಿಸಮ್ ಅಂತ. 2 ವರ್ಷಕ್ಕಿಂತ ಸಣ್ಣ ವಯಸ್ಸಿನಲ್ಲಿ ಅತಿಯಾಗಿ ಮೊಬೈಲ್ ನೋಡೋದ್ರಿಂದ ಮಕ್ಕಳು ಸಮಾಜದಿಂದ ಅಂದರೆ ಜನರಿಂದ ದೂರ ಉಳಿದು ಯಾರ ಜೊತೆಗೂ ಮಾತನಾಡದೇ ಇರುವಂಥ ಒಂದಷ್ಟು ಲಕ್ಷಣಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಟಿವಿಯನ್ನು ಅಥವಾ ಮೊಬೈಲ್ ನೋಡ್ತಾ ನೋಡ್ತಾ ಮಕ್ಕಳಿಗೆ ನಾವು ಎಷ್ಟು ತಿಂದಿದ್ದೇವೆ, ಏನು ತಿಂತಾ ಇದ್ದೇವೆ ಅನ್ನೋದು ಅರಿವಿಗೆ ಬಾರದೆ ಸುಮ್ಮನೆ ಒಂದೇ ಸಮ ತಿನ್ನೋದು, ಇದರಿಂದಾಗಿ ಏನಾಗುತ್ತೆ, ಒಬೆಸಿಟಿ, ಚೈಲ್ಡ್ಹುಡ್ ಒಬೆಸಿಟಿ ಬರುತ್ತೆ, ಇದರಿಂದ ಅಪೌಷ್ಟಿಕತೆ ಕೂಡ ಆಗತ್ತೆ. ಹಾಗೆಯೇ ಕಣ್ಣಿಗೆ ಆಯಾಸ, ಕಣ್ಣು ಒಣಗೋದು, ಕಣ್ಣಲ್ಲಿ ತುರುಕಿ, ಚಿಕ್ಕ ವಯಸ್ಸಿಗೆ ದೃಷ್ಟಿದೋಷವನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಮಕ್ಕಳ ಆರೋಗ್ಯ ಅಂತ ಹೇಳಿದ್ರೆ ಮಾನಸಿಕ, ದೈಹಿಕ ಎಲ್ಲ ರೀತಿಯ ಗಮನವನ್ನು ಕೊಟ್ಟು ನಾವು ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಆರೋಗ್ಯವಂತ ಪ್ರಜೆಗಳು ಬರೋದಕ್ಕೆ ಸಾಧ್ಯ. ಮತ್ತು ತಾಯಿ ಅಥವಾ ತಂದೆ ಮಗುವನ್ನು ಪ್ರೀತಿಯಿಂದ ಮಮತೆಯಿಂದ ಮುದ್ದಾಡೋದ್ರಿಂದ, ಮಗುವಿನ ಜೊತೆಗೆ ಪ್ರೀತಿಯಿಂದ ಮಾತಾಡೋದ್ರಿಂದ ಕೂಡ ಮಗುವಿನ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಇದು ಮಗುವಿನ IQ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಿಮ್ಮ ಮಗುವನ್ನು ಪ್ರೀತಿಯಿಂದ ಸ್ಪರ್ಶಿಸಿ, ಮಗುವನ್ನು ಮುದ್ದಾಡಿ ಅಂತ ಹೇಳ್ತಾ ಜಾಗತಿಕ ಮಕ್ಕಳ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು.

ಉಷಾ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ನಿನ್ನಂಥ ಶ್ರೀಮತಿ ಎನ್ನುವ ಗೀತೆ ಕೇಳಿ ಬಂತು. ಇನ್ನು ಚಿನ್ನದ ಗೊಂಬೆ ಚಿತ್ರದ ಹಾಡು ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ ಸುಲಮಂಗಲಂ ರಾಜಲಕ್ಷ್ಮಿ ಅವರು ಹಾಡಿದ್ರು. ವಿಜಯ ನಾರಸಿಂಹ ಅವರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತವಿದ್ದ ಗೀತೆ ಕೂಡ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಿ, ಒಂದು ಗಂಟೆ ಸಮಯ ಹೇಗೆ ಕಳೆದು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದಿರಿ ನೀವು ವಿವಿಧ ಭಾರತಿಗೆ. ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿದಿರಿ. ಬೆಳಗ್ಗೆಯಿಂದನೂ ಕೂಡ ಕೆಲಸ ಮಾಡ್ತಾ ಮಾಡ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಮೊಬೈಲ್ ಬಳಸೋದ್ರಿಂದ ಮಕ್ಕಳಿಗೆ ಕೋಪ ಮಾಡಿಕೊಳ್ಳುವಂಥ ಮನೋಭಾವ ಬರುತ್ತೆ, ಹಸಿವು ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿದಿರಿ. ಒಟ್ಟಾರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಂದೇಶಗಳನ್ನು ರವಾನೆ ಮಾಡಿದಿರಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿದ್ದಕ್ಕೆ, ಕಾರ್ಯಕ್ರಮವನ್ನು ಪ್ರೀತಿಯಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ ಜಾಗತಿಕ ಮಕ್ಕಳ ಆರೋಗ್ಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅದಾಲತ್ನ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವಾದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಗುಲಾಬಿ ಮಾರ್ಗದಲ್ಲಿ ಎತ್ತರಿಸಿದ ವಿಭಾಗದಲ್ಲಿ ಇನ್ನು 10 ದಿನಗಳ ಒಳಗೆ ಮೆಟ್ರೋ ಸಂಚಾರ ಆರಂಭಗೊಳ್ಳಲಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯೋಗವು ನಾಳೆಯಿಂದ ಇದೇ 8ರವರೆಗೆ 3 ದಿನ ಅಂತಿಮ ಪರಿಶೀಲನೆ ನಡೆಸಲಿದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರಕ್ಕೆ ತೆರೆಬಿದ್ದಿದೆ. ನಾಳೆ ಮತದಾನ ನಡೆಯಲಿದ್ದು ಇದೇ 9ರಂದು ಮತ ಎಣಿಕೆ ನಡೆಯಲಿದೆ. ಹಣದುಬ್ಬರ ಏರಿಕೆ ನಿಯಂತ್ರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು 0.25% ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಮತ್ತು ಬ್ಯಾಂಕರ್ಗಳು ತಿಳಿಸಿದ್ದಾರೆ. ಇಂದಿನಿಂದ ಇದೇ 7ರವರೆಗೆ ಆರ್ಬಿಐನ ಹಣಕಾಸು ನೀತಿ ಸಮಿತಿಯ ಸಭೆ ನಡೆಯಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸಭೆಯ ನಿರ್ಧಾರವನ್ನು ಬುಧವಾರ ಪ್ರಕಟಿಸಲಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಗೋಮತಿ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳನ್ನು ತೀವ್ರಗೊಳಿಸಿದೆ. ಗೋಮತಿ ನದಿಯ ತಗ್ಗು ಪ್ರದೇಶದಲ್ಲಿರುವ ಲಕ್ನೋ ನಗರದ ಕೆಲವು ಭಾಗಗಳು ಪ್ರವಾಹದಂತಹ ಪರಿಸ್ಥಿತಿ ಎದುರಿಸುತ್ತಿವೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮಾತೃಭಾಷೆಯ ಮಹತ್ವ ಮತ್ತು ಶಿಕ್ಷಣದಲ್ಲಿ ಮಾತೃಭಾಷೆ, ಈ ಬಗ್ಗೆ ನಾವೆಲ್ಲ ಜಾಗೃತರಾಗಬೇಕಾದ ಕಾಲವಿದು. ಈ ಕುರಿತು ಲೇಖಕಿ ವೈದೇಹಿಯವರು ಹೇಳಿರುವ ಮಾತುಗಳು ಹೀಗಿವೆ.
1: ಮೊತ್ತ ಮೊದಲು ಸರ್ಕಾರ ಹೆತ್ತವರ ಕಣ್ತೆರೆಯುವಂತೆ ಮಾಡಬೇಕು. ಇವತ್ತಿಗೆ ಸರಿಯಾಗಿ ಕನ್ನಡ ಶಾಲೆಗಳನ್ನು ಅವಶ್ಯವಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಕನ್ನಡ ಶಾಲೆಗೆ ಕಳಿಸಲು ಹೆತ್ತವರು ತಾವಾಗಿ ಮುಂಬರುವಂತೆ ಕನ್ನಡ ಶಾಲೆಗಳು ಆಧುನಿಕವಾಗಿ ಸಜ್ಜಾಗಬೇಕು. ಇಂಗ್ಲಿಷ್ ಒಂದು ಮಾಧ್ಯಮವಾಗಿ ಅಲ್ಲ, ಒಂದು ಭಾಷೆಯಾಗಿ ಪ್ರಾಥಮಿಕದಿಂದಲೇ ಪಠ್ಯದಲ್ಲಿ ಇರಬೇಕು. ಪ್ರಾಥಮಿಕ ಶಾಲೆಗಳನ್ನು ಪುಸ್ತಕದ ಭಾರದಿಂದ ದೂರ ಮಾಡಿ ಮಾತೃಭಾಷೆಯ ಮೂಲಕ ಸರಳವಾಗಿ ಕಲಿಸುವ ಕಾಲ ಮತ್ತೆ

0: ಬರಬೇಕು. ಮಕ್ಕಳ ಮನಸ್ಸನ್ನು ಹಸನುಗೊಳಿಸುವ ಕೆಲಸಕ್ಕೆ ಮಾತೃಭಾಷೆಗೆ ಆದ್ಯತೆ ನೀಡಬೇಕು. ಅಂಕದ ಬೇಟೆಯಿಂದ ಶಿಕ್ಷಣವನ್ನು ಮುಕ್ತಗೊಳಿಸಬೇಕು. ತಾನು ಬೆಳೆಯುವ ಪ್ರದೇಶದ ಸಕಲವೂ ಸಕಲ ಜ್ಞಾನವೂ ಮೊದಲಾದಿಯಾಗಿ ಮಗುವಿನ ಭಾವಮಜ್ಜೆಯೊಳಗೆ ಇಳಿಯುವುದು ನೆಲದ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಆಮೇಲೆ ನೀವು ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಸಂಗೀತ, ಯಾವುದೇ ಶಿಕ್ಷಣ ನೀಡಿ, ಯಾವುದೇ ಭಾಷೆಯಲ್ಲಿ ನೀಡಿ, ಮಗು ಸುತ್ತಮುತ್ತಣ ಅನೇಕ ವಿಚಾರಗಳ ಸಮೇತ ಅವನ್ನು ಗ್ರಹಿಸಲು ಸಿದ್ಧವಾಗುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯತೆಯ ಭದ್ರ ಬುನಾದಿ ಸಿಕ್ಕಿತೆಂದರೆ ಮುಂದೆ ಪ್ರಪಂಚದಲ್ಲಿ ಎಲ್ಲಿದ್ದರೂ ಆ ಮಗು ಬದುಕಿನ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗುತ್ತದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
2: ಹಾಗೂ ಸಂಜೆ 5:02.

ನಿರಂತರವಾಗಿ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ, ಮೆಸೇಜ್ ಕಳಿಸ್ತಾ ಇದ್ದೀರಾ, ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಳ್ಳೆಯ ಮಾಹಿತಿ ಪ್ರಸಾರ ಆಯಿತು. ನಾದೋಪಾಸನೆ, ಆರೋಗ್ಯವಾಣಿ, ಯು ಆರ್ ಅನಂತಮೂರ್ತಿಯವರ ಮಾತು, ಮಕ್ಕಳಿಗೆ ಸಂಬಂಧಿಸಿದ ಹಾಗೆ ಮಕ್ಕಳ ಆರೋಗ್ಯ ದಿನದ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಮೊಬೈಲ್ ಗೀಳಿನ ಬಗ್ಗೆ ಮಾತು ಇಷ್ಟ ಆಯಿತು. ನಮ್ಮನೇಲೂ ಕೂಡ ಮಕ್ಕಳು ಮೊಬೈಲ್ ಗೀಳಿಗೆ ಅಂಟ್ಕೊಂಡಿವೆ, ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಊಟ ತಿಂಡಿ ಕಡಿಮೆ ಮಾಡಿದೆ ಮಕ್ಕಳು ಅಂತ ಹೇಳಿ ಕೂಡ ಮೆಸೇಜ್ ಮಾಡಿದ್ದಾರೆ. ಹೇಗೆ ನಿಮ್ಮ ಪ್ರೀತಿಯ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ನಿಮ್ಮ ಸಂದೇಶಗಳನ್ನು ಎಲ್ಲವನ್ನು ಕೂಡ ಓದಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಎಲ್ಲ ಮೆಸೇಜ್ಗಳು ವಿವಿಧ ಭಾರತಿಗೆ ಬಂದಿದೆ. ತುಂಬ ಜನರು ಮೆಸೇಜ್ ಇದೆ, ಹಾಗಾಗಿ ಓದ್ತಾ ಹೋದರೆ ಖಂಡಿತ ಒಂದು 10 ನಿಮಿಷದ ಮೇಲೆ ಹೋಗುತ್ತೆ. ಹಾಗಾಗಿ ನಾವೀಗ ನೇರವಾಗಿ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದ ಕಡೆಗೆ ಪ್ರಯಾಣ ಮಾಡೋಣ. 10:30 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ಮಧುವಾದ ಹಾಡುಗಳು ನಿಮಗಾಗಿ ಆರಿಸಿ ಇಡಲಾಗಿದೆ. ಬನ್ನಿ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದ ಮೊದಲಿಗೆ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ದೊಡ್ಡ ರಂಗೇಗೌಡರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಇದೇ ಜೋಡಿ ಹಾಡಿರುವ ಮತ್ತೊಂದು ಗೀತೆ ಶುಭಮಿಲನ ಚಿತ್ರದ್ದು, ಚೀವುದಯ ಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರದಲ್ಲಿ ರವಿಚಂದ್ರ ಚಿತ್ರದ ಗೀತೆ ಬಂತು, ನಾ ನಿನ್ನ ಆಸೆ ಕಂಡೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಇವುಗಳ ಹಾಡುಗಾರಿಕೆ, ಚೌದಯ ಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಮುನಿಯರ ಮಾದರಿ ಚಿತ್ರಕ್ಕಾಗಿ ಜಯಚಂದ್ರನ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ಚೌದಯ ಶಂಕರ್ ಅವರೇ ಗೀತೆಯನ್ನ ಬರೆದಿದ್ರು. ರಾಜನ್ ನಾಗೇಂದ್ರ ಅವರ ಸಂಗೀತ ಹಾಡಿಗಿತ್ತು. ಸಪ್ನ ಹೊಯ್ಸಳ ಹೇಳ್ತಾ ಇದ್ರೆ ಹಾಡುಗಳು ಸೂಪರ್ ಆಗಿದೆ ಅಂತ. ಬಾಳು ಪ್ರಣಯ ಗೀತೆ ಈ ಹಾಡು, ಅಪರೂಪದಲ್ಲಿ ಅಪರೂಪ ಆಗಿತ್ತು. ಉಪ್ಪಿನಲ್ಲಿ ಸಕ್ಕರೆ ಹುಡುಕಿದ ಹಾಗೆ ಹುಡುಕಿ ಹುಡುಕಿ ಸಿಹಿ ತಿಂಡಿ ಮಾಡಿ ಉಣಬಡಿಸ್ತೀರಿ, ಆನಂದದಿಂದ ಕರ್ಣಗಳು ಅನುಭವಿಸುವಂತೆ ಮಾಡಿದ ವಿವಿಧ ಭಾರತಿ ಧನ್ಯವಾದಗಳು ಅಂತಾರೆ ವರಲಕ್ಷ್ಮಿ ಅವರು ಪೀಣ್ಯದಿಂದ. ಸುಂಕದಕಟ್ಟೆಯಿಂದ ಸುಮಾ ಅವರು ಕೂಡ ಸೊಗಸಾದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ಅವರು ಕೂಡ ಕಾರ್ಯಕ್ರಮ ಇಷ್ಟಪಟ್ಟರೆ. ಬಿ ಪುಟ್ಟರಾಜು ಕಸವನಹಳ್ಳಿ ಬೆಂಗಳೂರಿನಿಂದ, ಆಲ್ ಸೂಪರ್ ಪ್ರೋಗ್ರಾಮ್, ಸೂಪರ್ ಹಾಡುಗಳು, ಎಕ್ಸಲೆಂಟ್ ಅಂತಾರೆ. ಮಹಾಲಿಂಗಪ್ಪ ಜಾಲವಾದಿ ಅವರು ಕೂಡ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿದರೆ. ಸುನಿಲ್ ಕುಲಕರ್ಣಿ ಮೌಂಟ್ ವ್ಯೂ ಅಮೆರಿಕಾದಿಂದ, ಹಳೆಯ ಹಾಡುಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ವಿವಿಧ ಭಾರತಿ ನಮಗೆ ದಿನಾಲೂ ಹಬ್ಬ ತರ್ತಾ ಇದೆ ಅಂತ ಅನಿಸುತ್ತೆ. ನಾನಂತೂ ವಿವಿಧ ಭಾರತಿ ಕೇಳದ ದಿನಾನೇ ಇಲ್ಲ. ತುಂಬ ತುಂಬ ತುಂಬ ಥ್ಯಾಂಕ್ಸ್ ವಿವಿಧ ಭಾರತಿಯಲ್ಲಿ ಕಾರ್ಯನಿರತರಾಗಿರುವ ಎಲ್ಲ ರೇಡಿಯೋ ಕರ್ಮಚಾರಿಗಳಿಗೆ, ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿದ್ರಾ. ನಿಮಗೂ ಕೂಡ ಧನ್ಯವಾದಗಳು. ಅಮೆರಿಕಾದಲ್ಲಿದ್ದುಕೊಂಡು ಕನ್ನಡದ ಈ ನುಡಿಯನ್ನು, ವಿವಿಧ ಭಾರತಿಯನ್ನು ನಿರಂತರವಾಗಿ ಕೇಳ್ತಾ ನಮಗೂ ಕೂಡ ಒಂದು ರೀತಿ ಸಾರ್ಥಕ ಖುಷಿಯನ್ನು ಕೊಡ್ತಾ ಇದ್ದೀರಾ. ಧನ್ಯವಾದಗಳು ಸುನಿಲ್ ಕುಲಕರ್ಣಿಯವರಿಗೆ. ಮತ್ತೊಬ್ಬರು ಹೇಳ್ತಾ ಇದ್ರೆ, ಓ ಮೈ ಗಾಡ್, ನಿಜ ಹೇಳಬೇಕು ಅಂದರೆ ವಿವಿಧ ಭಾರತಿ ಎಷ್ಟು ಒಂದನೇ ಹೇಳಿದ್ರು ಕಡಿಮೆನೆ. ಚಿಕ್ಕವಳಾಗಿದ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ವಿವಿಧ ಭಾರತಿಗೆ ಸಮನಾದ ಚಾನಲ್ ಯಾವುದೂ ಇಲ್ಲ ಅಂತಲೇ ಅನಿಸುತ್ತೆ. 53 ವರ್ಷ ನನಗೀಗ ಬೆಂಗಳೂರು ಪಕ್ಕದ ಸ್ಟೇಷನ್ ಕಷ್ಟಪಟ್ಟು ಕೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆರಾಮ್ಸೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕೆಲಸಗಳನ್ನು ಮಾಡ್ಕೊಳ್ಬಹುದು. ಧನ್ಯವಾದಗಳು. ಓಲ್ಡ್ ಇಸ್ ಗೋಲ್ಡ್ ನನ್ನ ಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿದ್ರ. ಯಾರು, ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ಉಮೇಶ್ ಸಿರಿಗೆರೆ ಇವರ ಮೆಸೇಜ್ ಕೂಡ ಬಂದಿದೆ. ಹಲಸೂರು ರಾಜೇಶ್ ಅವರು, ಅನಂತಕುಮಾರ್ ಅರಸ್ಕಡಬ ಗುಬ್ಬಿಯಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ, ಆಮೇಲೆ ಭಾಸ್ಕರ್ ಅವರು ಯಶವಂತಪುರದಿಂದ, ಮನಸೆಳೆಯುವ ನಮ್ಮ ಕಾಲದ ಹಾಡುಗಳು ಅಂತ ಹೇಳಿದ್ರ. ಸಮನ್ ಸವಿತಾ ಗಿರೀಶ ಸುಂದರಕುಪ್ಪೆ, ಒನ್ಸ್ ಮೋರ್ ಅಂತ ಹೇಳಬೇಕು ಅಷ್ಟು ಚಂದದ ಹಾಡುಗಳು ಅಂತ ಹೇಳಿದರೆ. ಪ್ರಸಾದ್ ಬಾಕಳೆ ಎಕ್ಸಂಬ ಚಿಕ್ಕೋಡಿಯಿಂದ, ನನ್ನ ಜೀವಮಾನದಲ್ಲಿ ಕೇಳದಿರುವಂತಹ ಮಧುರವಾದ ಹಳೆಯ ಹಾಡುಗಳು ಕೇಳಿ ಮನಸ್ಸಿಗೆ ತುಂಬ ತುಂಬ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ. ಹೀಗೆ ಒಂದಷ್ಟು ಸಂದೇಶಗಳ ಸುರಿಮಳೆನೆ ಬಂದಿದೆ. ನೀವು ಕೇಳ್ತಾ ಇರಿ ವಿವಿಧ ಭಾರತಿ. ಇದು

0: ಮನೆಗೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ನರಸಿಂಹ ಅವರ ಸಾಹಿತಿ ಕೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ರಂಗನಾಯಕಿ ಚಿತ್ರದ ಗೀತೆ ಕೂಡ ಕೇಳಿದ್ರಲ್ಲ, ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಸಮಯ ಆಗಿದೆ 10:40:40. ಇಳಕಲ್ನಿಂದ ಶ್ಯಾಮೂರ್ತಿ ಕಂದಗಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ನಗರದ ಬೀದರ್ ಮುದ್ದಾ ಮಹೇಶ್ ರಶ್ಮಿ ಶಾಂಭವಿ ಅವರ ಮೆಸೇಜ್ ಬಂದಿದೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ವಿಶಾಲ ಮೋಹನ್ ತಾವರೆಕೆರೆಯಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಹೇಳ್ತಾ ಇದ್ರೆ ಎಷ್ಟು ಚಂದದ ಹಳೆಯ ಹಾಡುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷ, ನೆಮ್ಮದಿ, ಸಿಹಿಯಾದ ಅನುಭವ, ಅದ್ಭುತವಾದ ಹಾಡುಗಳನ್ನು ಕೇಳೋ ಅವಕಾಶ ಕೊಟ್ಟಿದ್ದಕ್ಕೆ ವಿವಿಧ ಭಾರತಿಗೆ ಧನ್ಯವಾದ ಅಂತಾರೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳೆಯೂರು ಓಲ್ಡ್ ಈಸ್ ಗೋಲ್ಡ್ ಅಂದರೆ ತುಂಬ ಚಂದ ಅಂತ ಹೇಳ್ತಾರೆ. ಲಿಖಿತ ತುಮಕೂರಿನಿಂದ ಮೆಸೇಜ್ ಮಾಡಿದರೆ ಸಾಂಗ್ ಸೆಲೆಕ್ಷನ್ ಸೂಪರೋ ಸೂಪರೋ, ಕೇಳ್ತಾ ಕೇಳ್ತಾ ಕೆಲಸ ಮುಗದೇ ಹೋಯಿತು ಅಂತ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ ಹೇಳ್ತಾರೆ. ಮತ್ತು ಓಲ್ಡ್ ಈಸ್ ಗೋಲ್ಡ್ ಹಾಡುಗಳ ಆಯ್ಕೆ ಚೆನ್ನಾಗಿದೆ, ಧನ್ಯವಾದ ಅಂತ ಹರೀಶ್ ಅವರು. ಮತ್ತೊಬ್ಬರು ನಾಗರತ್ನ ಅವರು ಹೇಳ್ತಾ ಇದ್ರೆ ಮನಮುಟ್ಟುವ ಸಾಹಿತ್ಯ, ಒಲವಿನ ಹೃದಯ ಕೇಳುವಂಥ ಹಾಡುಗಳು, ಕಂಪ್ಲೀಟ್ ಮನರಂಜನೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ. ಇನ್ನು ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ ನಾದೋಪಾಸನೆ ದೇಹ ಮನಸ್ಸಿಗೆ ರೋಗ ನಿರೋಧಕ ಶಕ್ತಿ ಇದ್ದ ಹಾಗೆ, ಆಯುಷ್ವಾಣಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಒಂದಷ್ಟು ಹಾಡುಗಳು ತಳೆಯಲ್ಲಿ ಗುಮ್ ಅನ್ನತ್ತೆ, ಮನಸ್ಸಿಗೆ ಸಂತೋಷ ತರುತ್ತೆ. ಅಷ್ಟೇ ಯಾಕೆ, ಎಷ್ಟೋ ಸಲ 8-10 ದಿನಗಳ ಹಿಂದೆ ಕೇಳಿದ ಹಾಡುಗಳು ಕೂಡ ಮೆದುಳಿಗೆ ಲಗ್ಗೆಟ್ಟು ಸಂದೇಶವನ್ನು ನೀಡುತ್ತೆ. ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದರೆ ಧನ್ಯವಾದಗಳು. ಹಾಗೆಯೇ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಮಂದಾರ ಪುಷ್ಪವನನು ಎಂಥ ಅದ್ಭುತವಾದ ಹಾಡು ಅಂತ ಹೇಳ್ತಾರೆ. ಹೆಬ್ಬಾಳದ ರಮೇಶ್ ಅವರು ಬಂಗಾರದಂತಹ ಹಾಡುಗಳು ಅಂತ ಹೇಳಿದ್ರೆ, ಮಂಗಳ ಅವರು ಮೈಸೂರಿನಿಂದ ಮೆಸೇಜ್ ಮಾಡಿದರೆ ಧನ್ಯವಾದಗಳು ನಿಮ್ಮ ಮೆಸೇಜ್ಗೆ ಮಂಗಳ ಅವರೇ. ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ ಅವರು, ಸತೀಶ್ ಎನ್ ಎಚ್ ನಗರಕೆರೆ, ಮಂದಾರ ಪುಷ್ಪ ನನ್ನ ಮೆಚ್ಚಿನ ಗೀತೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಾರೆ. ಉಮಾಕುಮಾರಿ ಬೆಂಗಳೂರಿನಿಂದ, ಸಂಜೀವ್ ನಗರದಿಂದ, ಎಲ್ಲ ಹಾಡುಗಳು ಚಿನ್ನ ಅಲ್ಲ ಪರಂಜಿ ಹಾಡುಗಳು ಅಂತ ಹೇಳ್ತಾರೆ. ಗಾಂಧಿನಗರದ ಅಂಜನ ಅವರು ಸೂಪರ್ ಹಾಡುಗಳು ಅಂತಾರೆ. ಯಾರಿದು ಗೋಪಾಲ್ ಕಾಂಬ್ಳಿಕರ್ ಶಿವಪುರ ಕೊಪ್ಪಳದಿಂದ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಹಾಡುಗಳು ಅಂತ. ರಾಜಶೇಖರ್ ಹೊಸಪೇಟೆಯಿಂದ, ಮತ್ತು ದೇವಿಕಾ ಹನುಮನಹಟ್ಟಿ ಕೊಪ್ಪಳದಿಂದ, ಹುನಗುಂದ ತಾಲೂಕು ಸೂಳೆಬಾವಿ ಬಸವರಾಜ್ ಧುತ್ತರ್ಗಿ ಇವರ ಮೆಸೇಜ್ ಹೇಳ್ತಾ ಇದೆ ಚೆನ್ನಾಗಿದೆ ಕಾರ್ಯಕ್ರಮ ಅಂತ. ಮಂಗಳೂರಿನ ಮಂಗಳೇಶ ಸ್ವಾಮಿ, ಮತ್ತು ನಮಸ್ಕಾರ ಅಂತ ಹೇಳಿ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರ್ವತಪ್ಪ ಹೋಗಾರ್, ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೇವೆ, ಇಂಪಾದ ಮಧುರವಾದ ಮಾತು ಮತ್ತು ಅಪಾರ ಜ್ಞಾನವನ್ನು ನೀಡ್ತಾ ಇದ್ದೀರಾ, ಸೊಗಸಾದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೌರಾಷ್ಟ್ರ ಪೇಟೆ ಬೆಂಗಳೂರು ಅಮರಾವತಿ ಹರಿಕುಮಾರ್ ಅವರು, ಹಳೆಯ ಹಾಡುಗಳು ಅದರಲ್ಲೂ ಎಸ್ ಪಿ ಬಿ ಅವರ ಡ್ಯುಯಟ್ ಸಾಂಗ್ಸ್ ಕೇಳೋದಕ್ಕೇ ಖುಷಿ ಅಂತ ಹೇಳ್ತಾರೆ. ಜಗದಾಂಬಿಕಾ ಹಂಸವೇಣಿ, ಬೆಳಗಿನಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮ ಖುಷಿ ಕೊಡ್ತು ಅಂತ ಹೇಳಿದ್ರೆ, ಒಟ್ಟಾರೆ ಕಾರ್ಯಕ್ರಮ ಸೊಗಸಾಗಿತ್ತು, ಸೂಪರ್ ಆಗಿದೆ ಅಂತ ಹೇಳಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
3: ಅಪ್ಪ ಸೂತ್ರಧಾರ ಕೇಳೋ ಕನಸು ಕಂಡಿರೆ.
2: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
4: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
2: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
5: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
2: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

10:45:35 ಸಮಯ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು. ವಸಂತ ಗೀತಾ ಚಿತ್ರದಿಂದ ಒಂದು ಹಾಡನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಶಿವದೇಶಂಕರ್ ಅವರ ರಚನೆ, ಯಮರಂಗರಾವ್ ಅವರ ಸಂಗೀತ. ಈ ಹಾಡಿನ ಜೊತೆಗೆ ಇನ್ನೊಂದು ಹಾಡು ಮನೆ ಮನೆ ಕಥೆ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಶಿವದೇಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

ವಿವಿಧ ಭಾರತೀಯ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ನಿಮಗೆ ಯಾವತ್ತೂ ನಿರಂತರವಾಗಿ ಪ್ರೀತಿಯನ್ನ ಕೊಡ್ತಾ ಇರುತ್ತೆ, ಮನರಂಜನೆಯನ್ನ ಕೊಡ್ತಾ ಇರುತ್ತೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ, ಅಭಿಮಾನವನ್ನ, ಗೌರವವನ್ನ ವಿವಿಧ ಭಾರತಿಗೆ ಕೊಡ್ತಾನೆ ಇರ್ತೀರಿ. ನಮ್ಮ ನಿಮ್ಮ ಈ ಸಂಬಂಧ ಹೀಗೆ ನಿರಂತರವಾಗಿರಲಿ, ಯಾವಾಗಲೂ ಕೂಡ ನಾವು ನೀವು ಹೀಗೆ ಇರೋಣ ಅನ್ನುವ ಮಾತಿನ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಹೆಣ್ಣಿನ ಸೇಡು ಚಿತ್ರದ ಗೀತೆಯೊಂದಿಗೆ ಮುಕ್ತಾಯ ಆಗುತ್ತೆ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ ಈ ಹಾಡಿಗಿದೆ. ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೆ ರೀ, ಟಟಾ, ಬಬಾಯ್. 102.9 FM ವಿವಿಧ ಭಾರತಿ, ಅಂದರೆ ಅದು ನಿಮ್ಮ ನಿತ್ಯದ ಸಂಗಾತಿ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಸಮಯ 11 ಗಂಟೆ ಆಗಲಿದೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು.

ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ವಿವಿಧೆಡೆಯಿಂದ ಬರುವ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ 700 ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶೇಷ ಬಸ್ಗಳ ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಈ ತಿಂಗಳ 15ಕ್ಕೆ ಆರಂಭವಾಗಲಿದೆ. ರಾಜ್ಯದ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಯೋಜನಾ ಅನುಮೋದನಾ ಮಂಡಳಿ ಅನುಮೋದಿತ ಸ್ಮಾರ್ಟ್ ತರಗತಿಗಳ ಅನುಷ್ಠಾನ, ತಾಂತ್ರಿಕ ವಿಶೇಷತೆಗಳು ಮತ್ತು ಸಂಗ್ರಹಣಾ ವಿಧಾನಗಳ ಸಮಗ್ರ ಪರಿಶೀಲನೆಗಾಗಿ ಉನ್ನತ ಮಟ್ಟದ ಉಪಸಮಿತಿಯನ್ನು ರಚಿಸಿ ಶಾಲಾ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ಇದೇ 15 ಕೊನೆಯ ದಿನವಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 413 ಅಂಕಗಳ ಏರಿಕೆಯೊಂದಿಗೆ 72,315 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 132 ಅಂಕ ಏರಿಕೆಯ ನಂತರ 22,554 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯೊಂದಿಗೆ 96.20 ರೂಪಾಯಿಯಷ್ಟಿದೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ನಾಳೆ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ನಮ್ಮ ಎಲ್ಲ ವಿವಿಧ ಭಾರತೀಯ ಕೇಳುಗರು? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಸೋಮವಾರದ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನ ಆರಂಭಿಸ್ತಾ ಇದ್ದೇವೆ. 102.9 FM ವಿವಿಧ ಭಾರತಿ ಕನ್ನಡ ಕೇಳ್ತಾ ಇದ್ದೀರಿ. ಸಾಲು ಸಾಲು ರಜೆಗಳನ್ನ ಮುಗಿಸ್ಕೊಂಡಿದ್ದಾಯ್ತು. ಸ್ಕೂಲ್ಗೆ ಹೋಗೋ ಮಕ್ಕಳು ಪಟಪಟ ಅಂತ ವ್ಯಾನ್ ಹತ್ಕೊಂಡು ಡ್ರಾಪ್ ಮಾಡಿಸ್ಕೊಂಡು ಸ್ಕೂಲ್ಗೆ ಹೋಗಿದ್ದಾಯ್ತು. ಹಾಗೇನೆ ಕೆಲ್ಸಕ್ಕೆ ತೆರಳುವ ಎಲ್ಲ ಗೃಹಸ್ಥರು ಗೃಹಿಣಿಯರು ಕೂಡ ಕೆಲ್ಸಕ್ಕೆ ಕೂಡ ತೆರಳಿದ್ದಾಯ್ತು. ಹಾಗೇನೆ ನಾನು ಕೂಡ ಇಂದಿನ ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗೋಕೆ ಬಂದಿದ್ದಾಯ್ತು. ನಿಮ್ಮ RJ ವಿನುತಾ ಶಶಿಧರ್ ಇಂದಿನ ಮಧ್ಯಾಹ್ನದ ಪ್ರಸಾರದ ಕಾರ್ಯಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ಈ ಸಮಯ ಹೊಸ ಹೊಸ ಹಾಡುಗಳನ್ನ ಕೇಳುವಂತ ಸಮಯ, ನಾನ್ ಸ್ಟಾಪ್ ಗೀತೆಗಳನ್ನ ಕೇಳುವಂತ ಸಮಯ ಮೂಡಿ ಬರ್ತಾ ಇದೆ. ದ ರಾಜಾ ಸಾಬ್ ಚಿತ್ರದಿಂದ ಧೀರಜ್ ಡಿ ಎಸ್ ಥಮನ್ ಹಾಗೂ ಶ್ರುತಿ ರಂಜನಿ ಅವರ ಧ್ವನಿಯಲ್ಲಿ, AGS ಅವರ ಸಾಹಿತ್ಯಕ್ಕೆ ಎಸ್ ಥಮನ್ ಅವರ ಸಂಗೀತವಿರುವ ಗೀತೆ, ಹಾಗೇನೆ ಸೀಟ್ ಎಡ್ ಚಿತ್ರದಿಂದ ಕೂಡ ಒಂದು ಗೀತೆ ಮೂಡಿ ಬರ್ತಾ ಇದೆ ಟಿಪ್ಪು ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 11:13:16 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸುಮಧುರವಾದ ಹೊಸ ಹೊಸ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಮೂಡಿ ಬರ್ತಾ ಇದೆ ಶ್ರೀಮತಿ ಸಿಂಧೂರ ಚಿತ್ರದಿಂದ ನಿಹಾಲ್ ತಾವ್ರೋ ಹಾಗೂ ಶಿವಾನಿ ನವೀನ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ. ಹಾಗೆಯೇ ಮುಂದೆ ಮೂಡಿ ಬರ್ತಾ ಇದೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಬಿಎಸ್ ಮಂಜುನಾಥ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ ಕೇಳಿದ್ರಿ. ರಕ್ಕಸಪುರದೊಳ್ ಚಿತ್ರದ ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಈಗ ತಾನೇ ಮೂಡಿ ಬಂತು. ಮುಂದೆ ಮೂಡಿ ಬರ್ತಾ ಇದೆ ಕಟ್ಲೆ ಚಿತ್ರದಿಂದ ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಕಿನ್ನಾಳ್ ರಾಜ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

ಜೆಸಿ ದ ಯೂನಿವರ್ಸಿಟಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅಂಥೋನಿ ದಾಸನ್ ಅವರ ಹಾಡುಗಾರಿಕೆಯಲ್ಲಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯಕ್ಕೆ ರೋಹಿತ್ ಸೋವರ್ ಅವರ ಸಂಗೀತ ಈ ಗೀತೆಗಿತ್ತು. ಈ ಗೀತೆಯೊಂದಿಗೆ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯವಾಯಿತು. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಸಮಯ ಆಗಿದೆ 11:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಇವರು ತಮ್ಮ ಬಣ್ಣಗಳಿಂದ ಪ್ರಪಂಚವನ್ನೇ ಸುಂದರಗೊಳಿಸುವಂತಹ ವ್ಯಕ್ತಿ. ತಮ್ಮ ಬಣ್ಣ ಬಣ್ಣದ ಚಿತ್ರಗಳಿಂದ ನೋಡುಗರ ಮನಸ್ಸಿಗೆ ಖುಷಿ ಕೊಡೋದಷ್ಟೇ ಅಲ್ಲದೆ, ಆ ಒಂದು ಕಲೆಯಿಂದ ಸಾಧ್ಯವಾದಷ್ಟು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಂದಂತಹ ವ್ಯಕ್ತಿ. ಹಾಗಾದರೆ ಯಾರಿರಬಹುದು ಅಂತ ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಕೇಳ್ತಾ ಇರಿ ಇಂದಿನ ಕಲಾಭಾರತಿಯನ್ನ. ಮಾಹಿತಿಯ ಜೊತೆ ಜೊತೆಗೆ ಕಲರ್ಫುಲ್ ಗೀತೆಗಳನ್ನ ಕೂಡ ನೀವು ಆಲಿಸಬಹುದು. ಮೂಡಿ ಬರ್ತಾ ಇದೆ ಬಂಧನ ಚಿತ್ರದಿಂದ ಬಣ್ಣ ಬಣ್ಣ ಅನ್ನೋ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಚಾಣಕ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ. ಬಹಳಷ್ಟು ಜನ ಕೇಳುಗರು ಸಂದೇಶ ಕೂಡ ಕಳಿಸಿದ್ದೀರಿ. ಊಹೆ ಮಾಡಿಕೊಂಡು ಯಾರೇ ಇರಬಹುದು ಇಂದಿನ ಕಲಾಭಾರತಿಯ ಅತಿಥಿ ಅಂತ? ನಾನೇ ಹೇಳ್ತೀನಿ, ಇಂದಿನ ಕಲಾಭಾರತಿಯ ಅತಿಥಿ ಬಾದಲ್ ನಂಜುಂಡಸ್ವಾಮಿಯವರು. ಕರ್ನಾಟಕದ ಪ್ರಸಿದ್ಧ ಬೀದಿ ಕಲಾವಿದ ಅಂದರೆ ಸ್ಟ್ರೀಟ್ ಆರ್ಟಿಸ್ಟ್, 3D ವರ್ಣಚಿತ್ರಕಾರ ಮತ್ತು ಚಿತ್ರಕಲಾ ನಿರ್ದೇಶಕರು ಕೂಡ ಹೌದು. ಸಾರ್ವಜನಿಕ ಸಮಸ್ಯೆಗಳು ಮತ್ತು ವಿಶೇಷವಾಗಿ ರಸ್ತೆಗಳ ದುರಸ್ತಿ ಮತ್ತು ಗುಂಡಿಗಳ ಬಗ್ಗೆ ಒಂಥರ ಅಧಿಕಾರಿಗಳ ಗಮನವನ್ನು ಸೆಳೆಯಲು ಅವರು ಮಾಡುವ ವಿನೂತನ ಕಲಾಕೃತಿಗಳಿಂದ ದೇಶಾದ್ಯಂತ ಅಪಾರ ಜನಪ್ರಿಯತೆಯನ್ನು ಕೂಡ ಗಳಿಸಿದವರು ಬಾದಲ್ ನಂಜುಂಡಸ್ವಾಮಿಯವರು. ಹುಟ್ಟಿದ್ದು ಮೈಸೂರಿನ ಕುಕ್ರಳ್ಳಿಯಲ್ಲಿ. ಮೈಸೂರಿನ ಪ್ರತಿಷ್ಠಿತ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿಯಿಂದ ಲಲಿತ ಕಲೆಯಲ್ಲಿ ಅಂದರೆ ಫೈನ್ ಆರ್ಟ್ಸಲ್ಲಿ BFA ಪದವಿಯನ್ನು ಪಡೆದವರು. ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸಲ್ಲಿ ಚಿನ್ನದ ಪದಕವನ್ನ ಕೂಡ ಗಳಿಸಿದ್ದಾರೆ. ಒಂದು ಗೀತೆಯ ನಂತರ ಮತ್ತೆ ಇವರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೂಡಿ ಬರ್ತಾ ಇದೆ ಈ ಬಂಧನ ಚಿತ್ರದಿಂದ ಕುನಾಲ್ ಗಾಂಜಾವಾಲಾ ಹಾಗೂ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ. ನಾಗೇಂದ್ರ ಎನ್ನವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ, ಕನ್ನಡ ಕಲಾ ಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಕಲೆಗಾರ ಅಂತಾನೆ ಹೇಳ್ಬೋದು, ಚಿತ್ರ ಕಲಾವಿದ ಬಾದಲ್ ನಂಜುಂಡ ಸ್ವಾಮಿ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ನಾವು ಇವರ ವೃತ್ತಿ ಜೀವನ ಮತ್ತು ಕಲಾ ಸಾಧನೆಯ ಬಗ್ಗೆ ಹೇಳೋದಾದರೆ, ಆರಂಭದಲ್ಲಿ ಬೆಂಗಳೂರಿನ ಓಗಿಲ್ವಿ ಮತ್ತು ಮಾಥರ್ ಜಾಹೀರಾತು ಸಂಸ್ಥೆಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಾದ ಲೂಸಿಯಾ, ಯೂ ಟರ್ನ್, ಲೈಫು ಇಷ್ಟೇನೆ, ಪ್ರಕೃತಿ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಮುಂತಾದ ಚಿತ್ರಗಳಿಗೆ ಕಲಾ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬಾದಲ್ ಅವರು ಚಿತ್ರಕಲೆಯ ಜೊತೆ ಜೊತೆಗೆ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಹಾರ್ಟ್ ಬೀಟ್ಸ್ ಚಿತ್ರದಿಂದ ಚಿತ್ರ ಹಾಗೂ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಕಲಾಭಾರತಿಯಲ್ಲಿ ಚಿತ್ರಕಲಾವಿದ ಬಾದಲ್ ನಂಜುಂಡ ಸ್ವಾಮಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಇವರು ತುಂಬಾ ಜನ ಸೇರುವ ಪ್ರದೇಶಗಳಲ್ಲಿ, ಅಂದ್ರೆ ಆಟದ ಮೈದಾನಗಳಿರಬಹುದು ಅಥವಾ ಗೋಡೆಗಳಲ್ಲಿರಬಹುದು ಅಥವಾ ಸಾರ್ವಜನಿಕ ಏನಾದರೂ ಫಂಕ್ಷನ್ ಗಿಂಕ್ಷನ್ ನಡೆಯುವ ಸ್ಥಳಗಳಲ್ಲೆಲ್ಲ ಒಂದು ಸಮಾಜಕ್ಕೆ ಜಾಗೃತಿಯನ್ನ ಮೂಡಿಸುವಂತಹ ಒಂದು ಚಿತ್ರಗಳನ್ನ ಬರೆದು ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದು, ಜೊತೆಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಸರಿಪಡಿಸುವ ನಿಟ್ಟಿನಲ್ಲೂ ಕೂಡ ಇವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ ರಸ್ತೆಗಳು ಗುಂಡಿಗಳು ಬಿದ್ದಿರಲಿ, ಅದ್ರ ಸುತ್ತಲೂ ಏನಾದರೂ ಒಂದು ಚಿತ್ರ ಬಿಡಿಸೋದು, ಈ ತರ ಅವರ ಒಂದು ಕೆಲಸ ಅಂತ ಹೇಳ್ಬೋದು. ಸಾಮಾಜಿಕ ಕಾಳಜಿ ಹಾಗೂ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಅವರು ಮಾಡಿದ ಕೆಲವು ಕಲಾ ಪ್ರಯೋಗಗಳ ಬಗ್ಗೆ ಹೇಳೋದಾದ್ರೆ, ಈ ಮೊಸಳೆ ಕಲಾಕೃತಿ, ಈ ಬೆಂಗಳೂರಿನ ಸುಲ್ತಾನ್ಪಾಳೆ ರಸ್ತೆಯಲ್ಲಿದ್ದ ದೊಡ್ಡ ಗುಂಡಿಯಲ್ಲಿ ನಕಲಿ ಮೊಸಳೆಯನ್ನ ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿ ಮರುದಿನವೇ ಅಧಿಕಾರಿಗಳು ಆ ರಸ್ತೆಯನ್ನ ಸರಿಪಡಿಸಿದ್ರಂತೆ. ಹಾಗೆಯೇ ಬೆಂಗಳೂರಿನ ಹೇರೋಹಳ್ಳಿಯ ಗುಂಡಿ ಬಿದ್ದ ರಸ್ತೆಯಲ್ಲಿ ಗಗನಯಾತ್ರಿಯ ಉಡುಪನ್ನ ಧರಿಸಿ ಚಂದ್ರನ ಮೇಲ್ಮೈಯಲ್ಲಿ ನಡೆದಂತೆ ನಟಿಸಿದ ವಿಡಿಯೋ ಜಾಗತಿಕ ಮಟ್ಟದಲ್ಲೂ ಕೂಡ ವೈರಲ್ ಆಯಿತು. ಈ ಮೂನ್ ವಾಕ್ ವಿಡಿಯೋ ಲಂಡನ್ ಕಲಾ ಗ್ಯಾಲರಿಯಲ್ಲೂ ಕೂಡ ಪ್ರದರ್ಶನವನ್ನು ಕಾಣ್ತು. ಹಾಗೇನೆ ತೆರೆದ ಮ್ಯಾನ್ ಹೋಲ್ ಸುತ್ತ ಯಮಧರ್ಮನ ಮುಖವನ್ನ ಬಿಡಿಸಿ ಸಾರ್ವಜನಿಕರ ಜೀವ ರಕ್ಷಣೆಗೆ ಕೂಡ ಇವರು ಧ್ವನಿಯಾಗಿದ್ರು. ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ರಸ್ತೆಗಳ ಮೇಲೆ 3D ಕಲಾಕೃತಿಗಳನ್ನ ರಚಿಸುವ ಮೂಲಕ ಸಾಮಾಜಿಕ ಅಂತರ ಹಾಗೂ ಜಾಗೃತಿಯನ್ನ ಮೂಡಿಸಿದ್ರು. ಎಂತಹ ಅಪರೂಪದ ಕಲಾವಿದ ಅಲ್ವಾ ಈ ಬಾದಲ್ ನಂಜುಂಡ ಸ್ವಾಮಿಯವರು. ಮುಂದೆ ಮೂಡಿ ಬರ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಮಾಧುರಿ ಶೇಷಾದ್ರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ್.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ. ಬಹಳಷ್ಟು ಕೇಳುಗರು ಸಂದೇಶವನ್ನ ಕೂಡ ಕಳಿಸಿದ್ದಾರೆ. ಕವಿತಾ ಅವರು ವೈಎಸ್ ಕಾಲೋನಿಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ. ಹಲಸೂರಿನಿಂದ ರಾಜ್

ರಾಜೇಶ್ ಅವರು ಕೂಡ ಸಂದೇಶ ಕಳಿಸಿ ರಾಜೇಂದ್ರ ಸಿಂಗ್ ಬಾಬು ಅವರು ಇರಬಹುದು ಅಂತ ಗೆಸ್ ಮಾಡಿದ್ರು. ಆದರೆ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಯಾರು ನಮ್ಮ ಕಲಾ ಭಾರತೀಯ ಅತಿಥಿ ಅಂತ. ಹಾಗೆಯೇ ಸುಹಾಸಿನಿ ನಾರಾಯಣಾಚಾರಿ ಮುಳ್ಳೂರು ಹುಣಸೂರಿನಿಂದ ಕೂಡ ಇವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಇಂದಿನ ಕಲಾಭಾರತಿ ತುಂಬ ಸ್ಪೆಷಲ್ ಆಗಿದೆ ಹಾಗೂ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಕೂಡ ನಿಮಗೆ ಹೊಸ ಕಲಾವಿದರ ಪರಿಚಯ ಮಾಡಿಕೊಟ್ರಿ, ಗೊತ್ತಿರಲಿಲ್ಲ, ಮಾಹಿತಿ ತಿಳಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರಮಿಂದ. ನಿಮಗೂ ಕೂಡ ಧನ್ಯವಾದಗಳು. ಕಲಾಭಾರತಿಯಲ್ಲಿ ನಾವು ಬಾದಲ್ ನಂಜುಂಡ ಸ್ವಾಮಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಎಷ್ಟೊಂದು ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. CAVA ಸಂಸ್ಥೆಯಿಂದ ಗೋಲ್ಡ್ ಮೆಡಲ್ ಪ್ರಶಸ್ತಿ ಕೂಡ ಸಂದಿದೆ ಇವರಿಗೆ. ಹಾಗೇನೆ ಪ್ರೈಡ್ ಆಫ್ ಮೈಸೂರು ಎಂಬ ಪ್ರಶಸ್ತಿ, ರೋಟರಿ ಕ್ಲಬ್ನಿಂದ ಪ್ರೈಡ್ ಆಫ್ ವರ್ಕ್ಮ್ಯಾನ್ಶಿಪ್ ಪ್ರಶಸ್ತಿ, ಹಾಗೇನೆ ಬೆಂಗಳೂರು ಯೂತ್ ಅವಾರ್ಡ್ ಹಾಗೂ ಸಮರ್ಥ ಕನ್ನಡಿಗ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಸಮಯ ಆಗ್ತಾ ಇದೆ 11:56. ಹೇಳ್ತಾ 57 ಆಗಿ ಹೋಯ್ತು. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಬಾದಲ್ ನಂಜುಂಡ ಸ್ವಾಮಿಯವರ ಬಗ್ಗೆ ಪ್ರಸಾರವಾದ ಮಾಹಿತಿ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಲಾಭಾರತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಬದ್ರಿ ಚಿತ್ರದಿಂದ ಉಷಾ ಹಾಗೂ ಬದ್ರಿಯವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ.

0: ಬದ್ಧೆಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ದಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ ಬಾಗಿಲಿಗೆ ತಲುಪಿಸುವ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಕೊಪ್ಪಳದ ಖ್ಯಾತ ಹೃದ್ರೋಗ ತಜ್ಞ ಡಾ ನಿಖಿಲ್ ಹೇಳಿದ್ದಾರೆ.
1: ಹಾರ್ಟ್ ಅವೇರ್ನೆಸ್ ಜನಗಳಿಗೆ ತಲುಪೋದಕ್ಕಾಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಹೆಚ್ಚು ಜನ ಬನ್ನಿ, ಫೆಸಿಲಿಟಿನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಆರೋಗ್ಯ ಮತ್ತೆ ಹಾರ್ಟ್ ನ ಆರೋಗ್ಯ ಎರಡು ಇಂಪಾರ್ಟೆಂಟ್. ಇಲ್ಲಿ ಫ್ರೀ ECG, ಎಕೋ, ಕಾರ್ಡಿಯೋಲಜಿ ಕನ್ಸಲ್ಟೇಷನ್, ಯೂರಾಲಜಿಸ್ಟ್ ಬಂದಿದ್ದಾರೆ, ಮತ್ತೆ ಮೂಳೆ ತಜ್ಞರು ಇದ್ದಾರೆ. ಇಷ್ಟು ಜನ ಒಟ್ಟಿಗೆ ಸೇರಿರೋದು ಎಲ್ಲ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಉಪಯೋಗಿಸ್ಕೋಬೇಕಂತೂ ಕೇಳಿಕೊಳ್ಳುತ್ತೇನೆ.
0: ರಾಜ್ಯದ ವಿವಿಧ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರದ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಗೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಂ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋವಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗೇರ್ ದಡ ಗ್ರಾಮಕ್ಕೆ ಹಾಗೂ ಅರಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೇರಿ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ದ ಮತ್ಸ್ಯಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

ಹಾಡಿನ ಸಮಯ. ನಿಮ್ಮ ನೆಚ್ಚಿನ ಗೀತೆಗಳನ್ನು ವಿವಿಧ ಭಾರತಿ ವಾಹಿನಿಯಲ್ಲಿ ಕೇಳಲು ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0802226157 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ವಿವಿಧ ಭಾರತಿಯಲ್ಲಿ ಕೇಳಬಹುದು. ಹಾಗೇನೆ ಪದೇ ಪದೇ ಕರೆ ಮಾಡಿದವರು ಮಾಡದೇನೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ತಾ ಮೂಡಿ ಬರ್ತಾ ಇದೆ ನಂಬರ್ ಒನ್ ಚಿತ್ರದ ಗೀತೆ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ರಾಜೇಶ್ ಕೃಷ್ಣನವರ ಸಂಗೀತವಿದೆ.

ಸಮಯ ಆಗಿದೆ 12:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕರೆಗೊಂದು

0: ಕರೆಗೊಂದು ಹಾಡು ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಹೇಳಿ.
1: ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯಿಂದ ಟೈಲರ್ ಮಂಜುನಾಥ್ ಅಂತ.
0: ಟೈಲರ್ ಮಂಜುನಾಥ್ ಅವರೇ, ಯಾವಾಗ ವಿವಿಧ ಭಾರತೀಯ ಜೊತೆಗೆ ಆನ್ ಏರ್ ಮಾತಾಡಿದ್ರಿ?
1: ಆನ್ ಏರ್ ನಾನು 10 ಡೇಸ್ ಬ್ಯಾಕ್ ಮಾತಾಡಿದ್ದೆ ಮೇಡಮ್.
0: ಆನ್ ಏರ್ ಮಾತಾಡಿದ್ರ?
1: ಹಲೋ,
0: ಆನ್ ಏರ್ ಅಲ್ಲಿ ಮಾತಾಡಿದ್ರ ನೀವು?
1: ಹೌದು ಮೇಡಮ್, ಮಾತಾಡಿದ್ದೆ. ಬಟ್ ನೀವ್ ಹೇಳಿದ್ರಲ್ಲ ಈಗ ಲೈನಲ್ಲಿ ಇರಿ ಅಂತ, ಹಾಗೆ ಅವರು ಹೇಳಿದ್ರು ಲೈನಲ್ಲೇ ಇರಿ ಅಂತ. ಬಟ್ ನಮ್ಗೆ ಯಾರೋ ಕಸ್ಟಮರ್ ಬಂದ್ಬಿಟ್ರು ಮೇಡಮ್, ಕಟ್ ಮಾಡ್ಬಿಟ್ಟೆ ನಾನು.
0: ನೀವು ಮಾತಾಡಿಲ್ಲ ಆನ್ ಏರ್? ಓಕೆ ಓಕೆ, ಕಾಲ್ ಓಕೆ, ಸರಿ ಹೇಳಿ.
1: ನಾನು ಕೇಳಿ ಹಾಕಿದ್ರು, ಬಟ್ ನಾನು ಮಾತಾಡಕ್ ಆಗ್ಲಿಲ್ಲ.
0: ಓಕೆ ಹೇಳಿ, ಯಾವ ಹಾಡ್ ಬೇಕು ನಿಮ್ಗೆ?
1: ನನಗೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರೋದು ನ್ಯಾಯವೇ ದೇವರು ಕೊಟ್ಟಿರೋದು ಆಕಾಶವೇ ಬೀಳಲಿ ಮೇಲೆ.
0: ಆ ಹಾಡ್ ಬೇಕಾ? ಖಂಡಿತ ಪ್ರಸಾರ ಮಾಡ್ತೀವಿ. ಹೇಗ್ ನಡೀತಾ ಇದೆ ಮೈಸೂರಲ್ಲಿ ದಸರಾ ತಯಾರಿ?
1: ದಸರಾ ತಯಾರಿ ಚೆನ್ನಾಗಿ ನಡೀತಾ ಇದೆ ಮೇಡಮ್.
0: ನಿಮ್ಮೂರಲ್ಲಿ?
1: ನಮ್ಮೂರಲ್ಲಿ ಮಾಮೂಲಿ ನಡೀತಾ ಇದೆ, ನಮಗೂ ಕೆಲಸ ಇದೆ, ಆ ಕೆಲಸ ಬಿಡುವು ಮಾಡ್ಕೊಂಡು ನಿಮ್ಗೆ ಫೋನ್ ಮಾಡಿದೆ.
0: ಓಕೆ, ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಓಕೆ ಮೇಡಮ್, ಓಕೆ ಮೇಡಮ್.
0: ನ್ಯಾಯವೇ ದೇವರು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಲ್ಲಿ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಮುಂದಿನ ಕರೆ ಯಾರ್ದು ಅಂತ ನೋಡುವಂತ ಸಮಯ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಅರ್ಪಿತಾ, ಪ್ರಕಾಶ್ ನಗರ ಎಲ್ಲ ಮಾತಾಡ್ತಾ ಇರೋದು.
0: ಪ್ರಕಾಶ್ ನಗರ್, ಬೆಂಗಳೂರು, ರಾಜಾಜಿನಗರ್. ಏನ್ ಮಾಡ್ಕೊಂಡಿರೋದು ಅರ್ಪಿತಾ?
1: ಮೇಡಮ್, ನಾವು ಗೃಹಿಣಿ.
0: ಗೃಹಿಣಿ, ಮತ್ತೆ ಏನು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ಕೊಂಡಿರ್ತೀರಾ?
1: ಫ್ರೀ ಟೈಮ್ ಅಲ್ಲಿ ನಮ್ ಶಾಪ್ ಇದೆ ಮೇಡಮ್, ಟೈಲರಿಂಗ್ ಶಾಪು, ಅಲ್ಲಿ ಹೋಗ್ತೀನಿ, ಮತ್ತೆ ಬುಕ್ ಓದ್ತೀನಿ.
0: ಯಾವೆಲ್ಲ ಯಾವ ತರದ ಬುಕ್ ಓದ್ತೀರಾ?
1: ನಾವೆಲ್ಸ್ ಮೇಡಮ್, ಕಾದಂಬರಿಗಳು, ಚಿಕ್ಕ ಚಿಕ್ಕ ಕಥೆಗಳು.
0: ಯಾವ್ದು ಇಷ್ಟವಾದ ಕಾದಂಬರಿ?
1: ಇದು ಮೇಡಮ್, ಮಳೆಗಳಲ್ಲಿ ಮದುಮಗಳು, ಅದು ಓದಿದ್ದೀನಿ. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಕಾದಂಬರಿಗಳು ಓದ್ತಾ ಇರ್ತೀನಿ ಮೇಡಮ್.
0: ಕುವೆಂಪು ಅವ್ರು ಬರೆದಿದ್ದು ಮನೆ ಮಲೆಗಳಲ್ಲಿ ಮದುಮಗಳು,
1: ಆದ್ರೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅದು ಓದ್ತೀನಿ.
0: ಚೆನ್ನಾಗಿದೆ.
1: ಎಲ್ಲ ತರಗಳು ಕಾದಂಬರಿಗಳು, ಚಿಕ್ಕ ಚಿಕ್ಕ ಕಥೆಗಳು ತುಂಬಾ ಓದ್ತೀನಿ ಮೇಡಮ್.
0: ಓಕೆ ಓಕೆ, ಖುಷಿ ಆಯ್ತು ಕೇಳಿ. ಹಾಗೆ ಯಾವ ಹಾಡು ಬೇಕು ನಿಮ್ಗೆ?
1: ಮೇಡಮ್, ನಿಮ್ಗೆ ಅಮೃತ ವರ್ಷಿಣಿ ಮೂವಿಯಿಂದ ಈ ಸುಂದರ ಬೆಳೆದಿಂಗಳ, ಇದು ನಮ್ಮ ಯಜಮಾನ್ರಿಗೋಸ್ಕರ ಮೇಡಮ್. ಅವ್ರಿಗೆ ಆಲ್ಬಮ್ ಫುಲ್ ಇಷ್ಟ, ಸಾಂಗ್ಸ್ ಅಮೃತ ವರ್ಷಿಣಿ
0: ತುಂಬಾ ಚೆನ್ನಾಗಿದೆ ಅಲ್ವಾ? ಎಲ್ಲ ಹಾಡುಗಳು ತುಂಬಾ
1: ಎಲ್ಲ ಹಾಡುಗಳು ಇಷ್ಟ, ಅದರಲ್ಲಿ ಈ ಸಾಂಗ್ ನಾನು ಇವತ್ತು ಅವ್ರಿಗೋಸ್ಕರ ಕೇಳ್ಕೊತಾ ಇದೀನಿ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಹೊರಗಡೆ ಬೆಳದಿಂಗಳಂತೂ ಇಲ್ಲ, ತುಂಬಾ ಬಿಸಿಲಿದೆ, ಉರಿ ಬಿಸಿಲಿದೆ, ತಂಪಾಗಿ ಒಂಚೂರು ಮಳೆ ಬರ್ಲಿ ಅನ್ನೋ ಒಂದು ಇದಕ್ಕೆ ಹಾಕೋಣ ಬಿಡಿ ಈ ಹಾಡನ್ನ, ನಿಮ್ಮ ಇಷ್ಟದ ಗೀತೆಯನ್ನ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ಸಂಯೋಜನೆ ಇದೆ.

ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ. ಕೇಳುಗರು ಸುಮಧುರವಾದ ಗೀತೆಗಳನ್ನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ಕೇಳಲು ನಮಗೆ ಕರೆ ಮಾಡಿ 0802226157 0802226157 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ಕೇಳಬಹುದು. ಮುಂದೆ ಮೂಡಿ ಬರ್ತಾ ಇದೆ ದೊರೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆ, ಯಾರು ಮಾಡಿದ್ದಾರೆ, ಯಾವ ಗೀತನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ಶ್ಯಾಮ್
0: ರಾವ್ ಅವರು. ಎಲ್ಲಿಂದ? ಬೆಂಗಳೂರಲ್ಲಿ ಇದ್ದೀರಾ? ಓಕೆ. ಏ, ಯಾವ ಹಾಡು ಬೇಕು ನಿಮ್ಗೆ? ಮಂಡ್ಯದ ಗಂಡು ಚಿತ್ರದಿಂದ ಯಾವ ಗೀತೆ ಬೇಕು? ಟೈಟಲ್ ಗೀತೆ ಮಂಡ್ಯದ ಗಂಡು.

0: ಬೇಕಾ?
1: ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಏನ್ ಮಾಡ್ಕೊಂಡಿರೋದಂದ್ರಿ? ಹೌದಾ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಧ್ವನಿ ಸ್ವಲ್ಪ ಅಸ್ಪಷ್ಟವಾಗಿ ಕೇಳ್ತಾ ಇದೆ. ನಿಮ್ಮ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ಧನ್ಯವಾದಗಳು. ಮಂಡ್ಯದ ಗಂಡು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೇ, ನಾವು ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಕನ್ನಡ 102.9 FM. ಇಂದು ಮಧ್ಯಾಹ್ನ 1:20 to 2 PM ಪ್ರಸಾರವಾಗುವ ಇಮೇಲ್ ಆಧಾರಿತ ನಿಮ್ಮ ಕೋರಿಕೆಯ ಗೀತೆಗಳನ್ನು ಕೇಳಲು ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. vbnimmahaadu@gmail.com ದಯವಿಟ್ಟು ಹೊಸಬರು ಕೂಡ ಇದಕ್ಕೂ ಕೂಡ ತಮ್ಮ ಗೀತೆಗಳನ್ನು ಹೊಸ ಹೊಸ ಒಬ್ಬ ಕೇಳುಗರು ಸಂದೇಶವನ್ನು ಕಳಿಸಿ ಪದೇ ಪದೇ ಅವರೇ ಕಳಿಸಿರೋದೇ ಹಾಕ್ತೀರಾ, ಅವ್ರ ಹೆಸರನ್ನೇ ಹೇಳ್ತೀರಾ ಅಂತ ಆ ಒಂದು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಹೊಸಬರು ನಮಗೆ ನಿಮ್ಮ ಕೋರಿಕೆಯ ಗೀತೆಗಳನ್ನು ಕೇಳಲು ಹಾಗೆ ಎಲ್ಲರೂ ಕೂಡ ಕಳಿಸ್ಬಹುದು. ಆದಷ್ಟು ನಿಮ್ಮೆಲ್ಲರ ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ 1:20 to 2 PM vbnimmahaadu@gmail.com ನೀವು ಸಂದೇಶ ಕಳಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ವಿವಿಧ ಭಾರತಿ ಕನ್ನಡದಲ್ಲಿ ಆಲಿಸಬಹುದು. ಹಾಗೆಯೇ ಸ್ಪಂದನ ವಿಭಾಗಕ್ಕೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ನೀವು ಮೇಲ್ ಕೂಡ ಮಾಡಬಹುದು. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ಹಗರಿ ಬನ್ಮಳೆ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಯಾವಾಗ ಕರೆ ಮಾಡಿದ್ದು ನೀವು?
1: ಮೇಡಮ್, ನಾನು ಒಂದು ತಿಂಗಳ ಮೇಲೆ ಆಯ್ತು ಮೇಡಮ್.
0: ಒಂದು ತಿಂಗಳ ಮೇಲೆ ಆಯ್ತು, ನಂಬೋದಾ?
1: ನಂಬೋದು ಮೇಡಮ್. ನೋಡ್ರಿ, ಅಲ್ಲಿ ಯಾರಾದ್ರೂ ನೀವು ಹಾಕ್ಬಿಡ್ತಾರೆ ಹಿಂದೆಲ್ಲ ಮೆಸೇಜ್ ಮೇಡಮ್. ನೋಡ್ರಿ
0: ಅಲ್ವಾ, ನಿಮ್ಮ ಸ್ನೇಹಿತರೆಲ್ಲ ಸಂದೇಶ ಕಳಿಸ್ತಾರೆ, ಇವರು ನಿನ್ನೆ ಮಾಡಿದ್ರು, ಇವರು ಮೊನ್ನೆ ಮಾಡಿದ್ರು ಅಂತ.
1: ನೋಡಿ ಮೇಡಮ್, ಯಾರಾದ್ರೂ ಒಬ್ರದಾದ್ರು ಬಂದ್ರೆ ಹೇಳ್ರಿ.
0: ಚಾಲೆಂಜ್ ಮಾಡ್ತಿದ್ದೀರಾ ನೀವು? ಓಕೆ, ಯಾವ ಹಾಡ್ಬೇಕು ಹೇಳಿ.
1: ಅಂಧದಾರ ಮನೆ ಮೇಡಮ್.
0: ನೋಡಿ, ಬಂದೇ ಬಿಡ್ತು ಮೆಸೇಜ್ ಮಾಡಿದ್ರು ಇವರು ಅಂತ.
1: ಇಲ್ಲ ಮೇಡಮ್.
0: ಹೆಂಗೆ ಅಲ್ವಾ, ನಾವು ಸುಳ್ಳು ಹೇಳಲ್ಲಪ್ಪ ಹೇಳಿ. ಅಂದದ ಅರಮನೆಯಿಂದ ಬೇಕು
1: ನಾಳೆ ಏನೋ ಎಂದು ಅಂತ ಒಂದು ಹಾಡಿದೆ ನೋಡಿ ಮೇಡಮ್.
0: ಅಲ್ವಾ, ಎಲ್ಲರಿಗೂ ಅವಕಾಶ ಕೊಡಬೇಕಲ್ವಾ, ನಾವು ಸುಮ್ಮನೆ ಅಲ್ವಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಂದದ ಅರಮನೆ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 12:48:45 ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ವಿ. ಹೇಳ್ತಾ ಇದ್ವಿ, ದಯವಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಿ. ಪದೇ ಪದೇ ಮಾಡಿದವರು ಕರೆ ಮಾಡಿ, ನಾವು ನಿನ್ನೆ ಮಾಡಿಲ್ಲ, ಮೊನ್ನೆ ಮಾಡಿಲ್ಲ, ನಾವು ತಿಂಗಳಿಂದ ಮಾಡಿದ್ವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಯಾಕಂದ್ರೆ ಸಂದೇಶಗಳು ಬಂದ್ಬಿಡುತ್ತೆ, ಮೇಡಮ್ ನಾವು ಇವ್ರು ನಿನ್ನೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ಡೈಲಿ ಮಾಡ್ತಾರೆ ಅಂತ ಹೇಳಿ ದಯವಿಟ್ಟು ಹೊಸಬರಿಗೆ ಅವಕಾಶ ಕೊಡಿ. ನಿಮ್ದೊಂದೇ ಗೀತೆ ಅಲ್ಲ, ಬೇರೆಯವ್ರ ಗೀತೆ ಕೂಡ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಈಗ ನಾಗಭೂಷಣ್ ಅವರು ಕರೆ ಮಾಡಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸಮಯ ಆಗಿದೆ 12:57. ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕರೆ ಮಾಡಿ ಸುಮಧುರವಾದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಜೊತೆಗೆ ಸಂದೇಶದ ಜೊತೆ ಜೊತೆಗೆ ಕೂಡ ನಮ್ಮ ಜೊತೆಯಾಗಿರುವ ಎಲ್ಲ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಆಂಧ್ರ ಹೆಂಡತಿ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಶಿವಮಯ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಪಶ್ಚಿಮ ನೌಕಾಪಡೆಯ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಿಧಾನಸೌಧದಲ್ಲಿಂದು ಭೇಟಿ ಮಾಡಿದರು. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ನಗರದ ವಿವಿಧ ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯವನ್ನು ಪರಿಶೀಲಿಸಿದೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವಾದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. ಈಜಿಪ್ಟ್, ಸುಡಾನ್, ಎರಿಟ್ರಿಯಾ ಮತ್ತು ಸೋಮಾಲಿಯಾ ರಾಷ್ಟ್ರಗಳ ಒಕ್ಕೂಟ ಕೆಂಪು ಸಮುದ್ರದ ಆಡಳಿತ ಮತ್ತು ನೀರಿನ ಹಕ್ಕುಗಳ ಮಹತ್ವವನ್ನು ಪ್ರತಿಪಾದಿಸಿವೆ. ಯಾವುದೇ

ಪದಲ್ಲಿ ಈ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಿರಸ್ಕರಿಸಿವೆ. 2026-27 ಸಾಲಿನ ರಣಜಿ ಟೂರ್ನಿಯ ಮೊದಲ ಪಂದ್ಯಕ್ಕಾಗಿ ಕರ್ನಾಟಕ ತಂಡವನ್ನು ಪ್ರಕಟಿಸಲಾಗಿದೆ. 15 ಸದಸ್ಯರುಗಳ ಈ ತಂಡವನ್ನು ಯುವ ಆಟಗಾರ ಸ್ಮರಣ ರವಿಚಂದ್ರನ್ ಮುನ್ನಡೆಸಲಿದ್ದಾರೆ. ತಂಡದಲ್ಲಿ ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಪ್ರಸಿದ್ಧ ಕೃಷ್ಣ ಸೇರಿದಂತೆ ಪ್ರಮುಖ ಆಟಗಾರರು ಕಾಣಿಸಿಕೊಂಡಿದ್ದಾರೆ. ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಪ್ರತಿಭಾವಂತ ಕ್ರೀಡಾಪಟುವಾಗಿದ್ದು ತಮ್ಮ ಅವಕಾಶಕ್ಕಾಗಿ ಕಾಯಲೇಬೇಕು ಎಂದು ಭಾರತ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ವಿವಿಧ ಭಾರತಿ 102.9.

ಸಮಯ ಆಗಿದೆ 1:16 ಸುಮಧುರವಾದ ಗೀತೆಗಳನ್ನು ಆಲಿಸುವ ಸಮಯ ಇದು. ಮೂಡಿ ಬರ್ತಾ ಇದೆ ಮೆಜೆಸ್ಟಿಕ್ 2 ಚಿತ್ರದ ಗೀತೆ. ಚೇತನ್ ನಾಯ್ಕ್ ಮತ್ತು ಅನುರಾಧ ಭಟ್ಟವರ ಧ್ವನಿಯಲ್ಲಿ ದಿಲೀಪ್ ಶರ್ಮಾ ಅವರ ಸಾಹಿತ್ಯಕ್ಕೆ ವಿನು ಮನಸ್ಸು ಅವರ ಸಂಗೀತವಿದೆ.

0: ಕಣ್ಣು ಕಣ್ಣು ಕಲಿತ ವೇಳೆ
1: ಹೇಳ್ತಾ ಇದ್ದೀರಿ. ದ ಗರ್ಲ್ ಫ್ರೆಂಡ್ ಚಿತ್ರದ ಗೀತೆ ಹೇಶಮ್ ಅಬ್ದುಲ್ ವಹಾಬ್ ಹಾಗೂ ಚಿನ್ಮಯಿ ಶ್ರೀಪಾದ ದೀಕ್ಷಿತ್ ಶೆಟ್ಟಿ ಅವರ ಧ್ವನಿಯಲ್ಲಿ ಹೇಶಮ್ ಅಬ್ದುಲ್ ವಹಾಬ್ ಅವರ ಸಂಗೀತ ಸಂಯೋಜನೆ.

ಬೆಳದಿಂಗಳ ನಗುವಲ್ಲಿ ಬಾಂದಳದ ಹರುಷ. ನೀ ನಗದಿದೆ ಜಗತ್ತೆಲ್ಲ ಕತ್ತಲೆ ವಶ. ನಿನಗಿದೋ ಅರ್ಪಣೆ ನನ್ನ ಹೃದಯ ಕಲಶ, ಪ್ರೀತಿ ಎಂದರೆ ಇದೇ ಇರಬೇಕು ಬಹುಶಃ.

0: ಇದೇನ್ ಪಿಕಪ್ ಲೈನ್ ಅಲ್ಲ ತಾನೆ, ಇದಕ್ಕೆಲ್ಲ ಬೀಳಲ್ಲ.
1: ಸಮಯ ಆಗಿದೆ 1:09:55. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿಂದು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸುತ್ತಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ನವದೆಹಲಿಗೆ ಆಗಮಿಸಿ

0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಅವರು ಇಂದು ಸಂಜೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಪಾರ್ಮಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆ ಉಂಟಾದಾಗ ಹಲವು ರೀತಿಯಲ್ಲಿ ಭಾರತದ ಪರವಾಗಿ ನಿಂತ ದೇಶ ರಷ್ಯಾ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 62ನೇ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ನೆರೆಯ ದೇಶವೊಂದರಲ್ಲಿ ಮಿಲಿಟರಿ ಆಡಳಿತವಿದ್ದಾಗ ವಿಶ್ವದ ಬಹುತೇಕ ರಾಷ್ಟಗಳು ಆ ಆಡಳಿತವನ್ನೇ ಬೆಂಬಲಿಸಲು ಮುಂದಾಗಿದ್ದ ಸಂದರ್ಭದಲ್ಲೂ ರಷ್ಯಾ ಮಾತ್ರ ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಆ ಐತಿಹಾಸಿಕ ಹಿನ್ನೆಲೆಯು ಭಾರತ ರಷ್ಯಾ ಸಂಬಂಧವನ್ನು ಹಲವು ರೀತಿಯಲ್ಲಿ ರೂಪಿಸಿದೆ ಎಂದು ಹೇಳಿದರು. ಇಂದು ದ್ವಿಪಕ್ಷೀಯ ಸಂಬಂಧವು ಆ ಹಂತವನ್ನು ಮೀರಿ ವಿಸ್ತರಿಸಿದೆ ಮತ್ತು ಇದೀಗ ಅದು ಪ್ರಮುಖವಾಗಿ ಆರ್ಥಿಕ ಸಂಬಂಧವಾಗಿಯೂ ಬೆಳೆದಿದೆ ಎಂದು ಅವರು ತಿಳಿಸಿದರು. ಉಭಯ ದೇಶಗಳ ನಡುವೆ ಗಣನೀಯ ಪ್ರಮಾಣದ ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಮಿಲಿಟರಿ, ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಹಕಾರವೂ ಇದೆ ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಸಂಘರ್ಷ ಅಂತ್ಯಗೊಳಿಸಬೇಕೆಂಬುದು ಭಾರತದ ಸ್ಪಷ್ಟ ನಿಲುವಾಗಿದೆ. ಇದಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಧಾನಗಳು ನಡೆಯಬೇಕೆಂಬುದು ಭಾರತದ ದೃಢ ನಂಬಿಕೆಯಾಗಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಿದ್ದು ಅದು ಅಂತಿಮಗೊಳ್ಳಬೇಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾತುಕತೆಗಳು ಒಂದು ನಿರ್ದಿಷ್ಟ ಹಂತ ತಲುಪಿವೆ. ಚರ್ಚೆಯಲ್ಲಿರುವ ಈ ಒಪ್ಪಂದವು ಅತ್ಯಂತ ಕಠಿಣ ಹಾಗೂ ಸುದೀರ್ಘ ಮತ್ತು ಕೂಲಂಕುಷ ಮಾತುಕತೆಗಳಿಗೆ ಒಳಪಟ್ಟಿವೆ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿಯೇ ಇದೆ. ದೇಶಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲು ಮಾತುಕತೆಗಳೇ ಏಕೈಕ ವೇದಿಕೆಯಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮ್ಯೂನಿಚ್ ನಾಯಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಸುಮಾರು 200 ಶತಕೋಟಿ ಜನರನ್ನು ಪ್ರತಿನಿಧಿಸುವ ಹಾಗೂ ಜಾಗತಿಕ ಜಿಡಿಪಿಯ ಕಾಲುಭಾಗದಷ್ಟು ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಒಪ್ಪಂದದ ಅಡಿಯಲ್ಲಿ ಭಾರತ ತನ್ನ ಸುಂಕ ಮಾರ್ಗಗಳಲ್ಲಿ 92.5% ತೆರೆದಿದೆ. ಇದು ವ್ಯಾಪಾರ ಮೌಲ್ಯದ ಸುಮಾರು 97% ಎಂದು ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟೋವಾದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರಿಯಲಿವೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ

ಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದನಾ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನಾ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನಾ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ಇಂದು ಗುರುನಾನಕ್ ದೇವ್ ಅವರ ಜ್ಯೋತಿ ಜ್ಯೋತ್ ದಿವಸ್, ಎಂದರೆ ದೈವಾಧೀನರಾದ ದಿನ. ಅವರಿಗೆ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಗುರುನಾನಕ್ ದೇವ್ ಅವರು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸತ್ಯ, ಸಹಾನುಭೂತಿ, ಮಾನವೀಯತೆ ಮತ್ತು ಸದ್ಗುಣಗಳನ್ನು ಬೋಧಿಸಿದರು. ಸಮಾಜದಲ್ಲಿ ವ್ಯಾಪಕವಾಗಿದ್ದ ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ನಿರ್ಭಯವಾಗಿ ಧ್ವನಿ ಎತ್ತಿದರು. ಪ್ರೀತಿ, ಸಹಾನುಭೂತಿ, ಸೇವೆ, ಸತ್ಯ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಗುರುನಾನಕ್ ದೇವ್ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:21. ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಆಲಿಸಲು ನಮಗೂ ಕೂಡ ಇಮೇಲ್ ಮೂಲಕ ನಿಮ್ಮ ರಿಕ್ವೆಸ್ಟ್ನ ನೀವು ಕಳಿಸ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ಹೀಗಿದೆ: vbnimmahadu@gmail.com. vbnimmahadu@gmail.com ಗೆ ನೀವು ಸಂದೇಶ ಕಳಿಸಿದ್ರೆ ನಾವು ನಿಮ್ಮ ನೆಚ್ಚಿನ ಗೀತೆಗಳನ್ನು 1:20 to 2 hours ಅವಧಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಒಂದು ಇಮೇಲ್ ಸಂದೇಶ ಬಂದಿದೆ. ಯಾರು ಕಳಿಸಿದ್ದಾರೆ, ಎಲ್ಲಿಂದ ಕಳಿಸಿದ್ದಾರೆ, ಯಾವ ಗೀತೆನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸಂದೇಶ ಬಂದು ನಮ್ಮನ್ನು ತಲುಪಿದೆ ಸುರೇಶ್ ಕೆ ಹಾಗೂ ಸುಜಾತ ಅವರಿಂದ. ತುಮಕೂರಿಂದ ಈ ಸಂದೇಶ ನಮಗೆ ಬಂದು ತಲುಪಿದೆ. ಇವರಿಗೆ ಶ್ರೀಗಂಧ ಚಿತ್ರದ ಕಾಯಿಸುವ ಹುಡುಗಿಯರ ಚಿತ್ರ ಗೀತೆ ಬೇಕಂತೆ, ಖಂಡಿತ ಪ್ರಸಾರ ಮಾಡ್ತೀವಿ. ಈಗ ಪ್ರಸಾರ ಆಗ್ತಾ ಇದೆ ಶ್ರೀಗಂಧ ಚಿತ್ರದ ಗೀತೆ ಕಾಯಿಸುವ ಹುಡುಗಿಯರ ಅನ್ನೋ ಗೀತೆ. ಮನು ಮತ್ತು ಎಸ್ ಚಾಣಕ್ಯವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ನಮ್ಮ ಮುಂದಿನ ಇಮೇಲ್ ಸಂದೇಶ ಬಂದಿದೆ ಅನಂತ್ ಕುಮಾರ್ ಅನಂತ್ ಅರಸ್ ಅವರಿಂದ. ತೂಗುದೀಪ ಚಿತ್ರದ ಗೀತೆಗೆ ಇವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಮನವೇ ಮಂದಿರ ಮೌನ ದೇಗುಲ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕಿನಿಂದ. ಖಂಡಿತ ಪ್ರಸಾರ ಮಾಡ್ತೀವಿ ನಿಮ್ಮ ನೆಚ್ಚಿನ ಗೀತೆಯನ್ನು. ಪಿ ಬಿ ಶ್ರೀನಿವಾಸ್ ಧ್ವನಿಯಲ್ಲಿ ಇದು ಮೂಡಿ ಬರ್ತಾ ಇದೆ. ನಂಜರಾಜ್ ಅರಸ್ ಪಿ ವಿ ನಂಜರಾಜ್ ಅರಸ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇಮೇಲ್ ಆಧಾರಿತ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ ಇದು. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಯನ್ನು ವಿವಿಧ ಭಾರತಿಯಲ್ಲಿ ಕೇಳಲು ನಮಗೆ ಇಮೇಲ್ ಸಂದೇಶ ಕಳಿಸ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ಹೀಗಿದೆ, vbnimmahadu@gmail.com ನೀವು ಸಂದೇಶವನ್ನು ಕಳಿಸ್ಬೋದು. ಮುಂದಿನ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ ಯಾರು? ವೆಂಕಟೇಶ್ ಸಿದ್ದಯ್ಯ ಅವರು. ಕಸ್ತೂರಿ ನಿವಾಸ ಚಿತ್ರದ ನೀ ಬಂದು ನಿಂತಾಗ ಚಿತ್ರದ ಗೀತೆಯನ್ನು ಅವರು ಹೇಳಿದ್ದಾರೆ. ಆವಲಹಳ್ಳಿಯಿಂದ ಮೈಸೂರು ರಸ್ತೆ ಆವಲಹಳ್ಳಿ ಬೆಂಗಳೂರಿನಿಂದ ಈ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಗೀತೆ ಪ್ರಸಾರ ಆಗ್ತಾ ಇದೆ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಿ ವೆಂಕಟೇಶ್ ಅವರ ಸಂಗೀತವಿದೆ. ಚಿತ್ರ ಕಸ್ತೂರಿ ನಿವಾಸ.

ಇಮೇಲ್ ಆಧಾರಿತ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸುಮಧುರವಾದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕೇಳುಗರು. ಮತ್ತೊಬ್ಬ ಕೇಳುಗರು ನಮಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ, ಮಹಾಲಿಂಗಪ್ಪ ಜಾಲ್ವಾದಿ ಅವರು ಬಾಗಲಕೋಟೆಯಿಂದ ಇವರು ಕಳಿಸಿದ್ದಾರೆ. ಹಾಲು ಜೇನು ಚಿತ್ರದ ಬಾಳು ಬೆಳಕಾಯಿತು ಅನ್ನೋ ಗೀತೆನ ಪ್ರಸಾರ ಮಾಡಿ ಅಂತ. ಖಂಡಿತ ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಇಮೇಲ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಮುಂದೆ ಯಾರು ರಿಕ್ವೆಸ್ಟ್ನ ಕಳಿಸಿದ್ದಾರೆ, ನಮಗೆ ಇಮೇಲ್ ಸಂದೇಶ ಕಳಿಸಿದ್ದಾರೆ ಅಂತ ನೋಡುವುದಾದರೆ, ಪ್ರಕಾಶ್ TPS ಅವರು, ಇವರು ಯಾವ ಊರಿಂದ ಅಂತ ಹೇಳಲಿಲ್ಲ, ಮಾಲೂರಿಂದ ಅಂತ ಕಳಿಸಿದ್ದಾರೆ. ಆಲಂಬಾಡಿ ಗ್ರಾಮ ಮಾಲೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಳ್ಳಕುಳ್ಳ

ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನ ಕೇಳ್ತಾ ಇದ್ದೀವಿ. ಇಮೇಲ್ ಆಧಾರಿತ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ, ನಿಮ್ಮ ಸಂದೇಶಗಳಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಗೀತೆಗಳ ಪ್ರಸಾರದ ಕಾರ್ಯಕ್ರಮ ಇದು. ಪ್ರೀತಿಯಿಂದ ಗೀತೆಗಳ ಪ್ರಸಾರ, ವಿಜಯ್ ಎ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಸೀತಾರಾಮು ಚಿತ್ರದ ಗೀತೆಗೋಸ್ಕರ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹೂವಿನ ಸೊಗಸು ಅನ್ನೋ ಗೀತೆ, ವಿಲ್ಸನ್ ಗಾರ್ಡನ್ನಿಂದ ಈ ಸಂದೇಶ ಬಂದು ನಮ್ಮನ್ನು ತಲುಪಿದೆ, ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ ಅವರ ಸಂಗೀತವಿದೆ.

ಸುಮಧುರವಾದ ಗೀತೆಗಳನ್ನು ನಾವು ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಮೂಡಿ ಬರ್ತಾ ಇದೆ ಸಂದೇಶ ಬಂದಿದೆ ನಮಗೆ ಚಂದ್ರಮ್ಮ ರಾಜಗೋಪಾಲ್ ಬೇತಮಂಗಲ ಕೋಲಾರ ಜಿಲ್ಲೆಯಿಂದ ಬಹದ್ದೂರ್ ಗಂಡು ಚಿತ್ರದ ಗೀತೆಗೋಸ್ಕರ ಇವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯಾಗಿದೆ 1:54:18. ಮುಂದಿನ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ ವಿಲಿಯಂ ಪಿಂಟೋ ಅವರು, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಗೀತೆ ಬೇಕು ಅಂತ ಬಂಧನ ಚಿತ್ರದ ಗೀತೆಗೋಸ್ಕರ ಖಂಡಿತ ಪ್ರಸಾರ ಮಾಡ್ತೀವಿ. ಈ ಒಂದು ಗೀತೆಯೊಂದಿಗೆ ಇಮೇಲ್ ಸಂದೇಶ ಆಧಾರಿತ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಪ್ರಸಾರ ಆಗ್ತಾ ಇದೆ ಬಂಧನ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:15:17 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಸ್ಪಂದನ ಕಾರ್ಯಕ್ರಮದ ಸಮಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವಂತ ಸಮಯ ಹಾಗೂ ನಮ್ಮ ಕಡೆಯಿಂದನೂ ಕೆಲವು ಸಲಹೆ ಸೂಚನೆಗಳನ್ನ ಕೊಡುವಂತಹ ಸಮಯ. ನಮ್ಮ ಜೊತೆಯಾಗಿದ್ದಾರೆ ಜಾಂಪಣ್ಣ ಅವರು. ಸರ್ ಹೇಳಿ.
2: ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಈ ಸ್ಪಂದನ ಕಾರ್ಯಕ್ರಮಕ್ಕಾಗಿ ಸ್ಪಂದಿಸುವವರು ತುಂಬಾನೇ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು.
1: ಹೌದು.
2: ಆದರೆ ಸ್ವಲ್ಪ ಭ್ರಮ ನಿರಸನ ಆಯಿತು ನಮಗೆ.
1: ಹೌದು.
2: ಅಂದರೆ ಒಂದು ಮೇಲ್ ಆಧಾರಿತ ಆಗಿರ್ಬೋದು, ಪತ್ರಗಳನ್ನಾದರೂ ಕೂಡ ಬರೀಲಿ ನಮ್ಮ ಶ್ರೋತೃಗಳು ಅಂತಂಥೇಳಿ ಆ ವಿಚಾರದಿಂದ ಈ ರೀತಿಯಾದಂಥ ಕಾರ್ಯಕ್ರಮ ಆದಷ್ಟು ವಾರದ 5 ದಿನವೂ ಕೂಡ ಇರಲಿ ಅಂತ ನಾವು ಉದ್ದೇಶಕ್ಕೆ ಆರಂಭಿಸಿದ್ದೆವು. ಆದರೆ ಈಗ ಕಾಲಮಾನ ಬದಲಿಯಾಗಿದೆಯಲ್ಲ, ಈಗ ಏನಿದ್ರು ಮೊಬೈಲಲ್ಲಿ ಮೆಸೇಜ್ ಮಾಡೋದು ಅಂತೇಳಿ, ಆದರೆ ಮೊಬೈಲಲ್ಲಿನೇ ಕೂಡ ಇಮೇಲ್ ಕಳಿಸ್ಬೋದು ಅಂತ ಅನ್ನೋದು ಕೂಡ ನಮ್ಮ ಕೆಳಗುರಿಗೆ ಗೊತ್ತಾಗಬೇಕು.
1: ಹೌದು.
2: ಈಗ ಇರುತ್ತೆ ನೋಡಿ ಒಂದು ಮೆಸೇಜ್ ಅಂತ ಅಂದ್ಕೊಳ್ಳಿ, ಈಗ ಫೇಸ್ಬುಕ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಪಕ್ಕದಲ್ಲಿ ಮೇಲ್ ಬರುತ್ತೆ.
1: ಹೌದು.
2: ಅಲ್ಲಿ ಹೋಗಿ ನೀವು ತುಂಬಾ ಸಿಂಪಲ್ ಅಲ್ವಾ, ನಮ್ಮ ವಿವಿಧ ಭಾರತಿದ ಇಮೇಲ್ ವಿಳಾಸ ಹೇಳಿ,
1: ಕನ್ನಡ ವಿವಿಧ ಭಾರತಿ @gmail.com.
2: ನೋಡಿ, ಕನ್ನಡ KANNADA, ವಿವಿಧ VIVIDHA, ಭಾರತಿ BHARATI @gmail.com. ಇಷ್ಟನ್ನು ನೀವು ಟೈಪ್ ಮಾಡಿ ಅಲ್ಲಿ ಆ್ಯಡ್ ನೀವು ಆ್ಯಡ್ ಮಾಡಿದ ಕೂಡಲೇ ಅಡ್ರೆಸ್ ಸರ್ಚ್ ಮಾಡಿದ ಕೂಡ ತಾನೇ ಬಂದ್ಬಿಡುತ್ತೆ, ಓಕೆ ಅಂತ ಬಂದ್ಬಿಡುತ್ತೆ. ಕೆಳಗಡೆ ಸೇಮ್ ಆಲ್ಮೋಸ್ಟ್ ಸ್ವಲ್ಪ
1: ಸಂದೇಶದ ತರ
2: ಸಂದೇಶ ಇರುತ್ತದೆ, ಅಲ್ಲಿ ಒಂದು ಬಾಕ್ಸ್ ಕೆಳಗಡೆ ಹೋದರೆ ನೀವು ರೈಟ್ ಅಂತ ಇರುತ್ತೆ, ಮಾಡಿಬಿಟ್ರೆ ಆಯಿತು. ಅಲ್ಲಿ ನೀವು ಸಾಕಷ್ಟು ಬರಿಬೋದು. ಅಂದರೆ ಈಗ ಪತ್ರ ಅಂತೂ ಸದ್ಯಕ್ಕೆ ಬರಿತಾ ಇಲ್ಲ, ಆದರೆ ಅಂಚೆ ಕಚೇರಿ ಇನ್ನೂ ಇದೆ, ತುಂಬ ಸಕ್ರಿಯವಾಗಿ ತನ್ನ ಕೆಲಸವನ್ನು ಕಾರ್ಯಗಳನ್ನು ತುಂಬ ಚುರುಕಾಗಿ ಕೂಡ ಮಾಡ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಕೂಡ ಅಲ್ಲಿ ನಡೀತಾ ಇದೆ. ಅದೇ ಸಮಯದಲ್ಲಿ ನಾವು ಅದರ ಬಳಕೆ ತಗೋಬೇಕು. ನಮ್ಮ ಸಾಮಾನ್ಯವಾಗಿ ಪತ್ರಗಳನ್ನು ಬಹಳಷ್ಟು ಬಳಸೋರಂದರೆ ನಮ್ಮ ಆಕಾಶವಾಣಿ ಕೇಳುಗರು. ಮೊದಲು ಉಭಯ ಕುಶಲೋಪರಿಗಾಗಿ ನಾವು ಒಬ್ರಿಗೊಬ್ಬರು ಪತ್ರ ಬರೀತಿದ್ವಿ, ಈಗ ಒಂದು ರೇಡಿಯೋ ಕೇಂದ್ರಕ್ಕೆ, ಆಕಾಶವಾಣಿ ಕೇಂದ್ರಕ್ಕೆ ಪತ್ರ ಬರೆದ್ರೆ ಒಂಥರ ಅದು ಬಹಳ ಅಭಿಮಾನದ ಸಂಗತಿ, ಮತ್ತೆ ತುಂಬಾ ಆಸಕ್ತಿಯಿಂದ ಬರೀತಾರೆ. ಮತ್ತೆ ನಾವು ಅಬ್ಸರ್ವ್ ಮಾಡಿದ್ದು ಈ ಆಕಾಶವಾಣಿ ಕೇಂದ್ರ ಇಲ್ಲಿ ಬೆಂಗಳೂರಿಗೆ ಮಾತ್ರ ಅಂತಲ್ಲ, ಬೇರೆ ಯಾವುದೇ ಆಕಾಶವಾಣಿಗೆ ಹೋಗಲಿ ಒಬ್ಬರೇ ಕೂಡ 4-5 ಪತ್ರಗಳನ್ನು ಬರೀತಾರೆ, ಬರೀಲಿ ಪರವಾಗಿಲ್ಲ, ಆದ್ರೆ 5 ಪತ್ರದಲ್ಲಿ ಬೇರೆ ಬೇರೆ ವಿಷಯ ಇರಬೇಕು. ಅವ್ರೇನಂದ್ರೆ ಈ ಪತ್ರ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಪತ್ರ ಸಿಗಲಿ ಅಂತ ಹೇಳಿ
1: ಬರೀತಾರೆ.
2: ಇದಕ್ಕೆ ಈ ಕಾರ್ಯಕ್ರಮ ಅಂತೂ ಸದ್ಯಕ್ಕೆ ನಾವು ನಡೆಸ್ತಾ ಇದ್ದೇವೆ. ಬಹುಶಃ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಬಹುಶಃ ಅಷ್ಟು ಸೂಕ್ತವಾದಂತಹ ದಿನನಿತ್ಯ ಪ್ರಸಾರ ಆಗುವಂತಹ ಅಲ್ಲ ಕಾರ್ಯಕ್ರಮ ಇದು ಅಂತೇಳಿ, ನಾವು ಇದೇ ಜಾಗದಲ್ಲಿ ಮತ್ತು ಬೇರೆ ಏನಾದರೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ನಿಮಗೆ ನಾವು ತಲುಪಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈಗ ಈ ಪತ್ರ ಬರೆಯೋದೇನಾಗಿದ್ರೆ ಪೆನ್ನನ್ನು ಹಿಡ್ಕೊಂಡು ಬರೆಯೋದೇ ನಿಂತೋಗಿದೆ. ಈಗ ಏನಿದ್ರು ಬೆರಳುಗಳೇ ನಮ್ಮ ಪೆನ್ನುಗಳು, ಎರಡೇ ಬೆರಳು ಎಸ್ಪೆಷಲಿ
1: ಮುಂದಾಗಿ ವಾಯ್ಸ್ ಸಂದೇಶನೂ ಕಳಿಸ್ಬಿಡ್ತಾರೆ.
2: ಅದು ಒಂದಿದೆ.
1: ಹೌದು. ಈಗ ಯಾರು ಟೈಪ್ ಮಾಡ್ತಾರೆ ಅದನ್ನ ವಾಯ್ಸ್ ಸಂದೇಶ ಕಳಿಸಬಹುದಲ್ಲ ಅಂತ ಅದು ವಿಚಾರ ಇದೆ.
2: ಆಮೇಲೆ ಈ ವಾಯ್ಸ್ ಅನ್ನೇ ಟೈಪ್ ಮಾಡಬಹುದು ನಾವು, ಅವ್ರು ಹೇಳದಂಗೆ ಟೈಪ್ ಮಾಡುತ್ತೆ. ಈಗ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಹೇಳಿದ ಅಕ್ಷರಗಳು ಮೂಡ್ತಾವಲ್ಲಿ ಅದನ್ನೇ ನೀವು ಕಳಿಸಬಹುದು.
1: ಹೌದು.
2: ಅಂದ್ರೆ ಒಂದು ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸಬೇಕು, ಮತ್ತೆ ಅದು ಸೂಕ್ತವಾಗಿರ್ಬೇಕು. ನಮಗೆ ಆಕಾಶವಾಣಿಗೆ ಬರಿತಾ ಇದೀವಿ ಅಂದಮೇಲೆ ಆಕಾಶವಾಣಿ ಹೇಗೆ ಬರೀಬೇಕು ನಾವು ಅದನ್ನು ಮಾಡಬೇಕು. ಈಗ ಸಾಕಷ್ಟು ಮೆಸೇಜ್ಗಳ ಮೂಲಕವಾಗಿ ನಿಮ್ಮ ಪಾಲ್ಗೊಳ್ಳುವಿಕೆ ತುಂಬ ಚೆನ್ನಾಗಿದೆ. ನೀವು ಬಹಳಷ್ಟು ಆಸಕ್ತಿಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ರಾಜ್ಯ ಬಿಟ್ಟು ಕೂಡ ಹೊರಗಡೆಯಿಂದ ಕೂಡ ಬೇರೆ ರಾಜ್ಯದಿಂದ
1: ಬರೀತಾರೆ.
2: ಹಾಗಾಗಿ ಈ ರೀತಿಯಾದಂತಹ ಒಂದು ಚುರುಕುತನವನ್ನು ಉಳಿಸ್ಕೊಂಡಂತಹ ನಮ್ಮ ಆತ್ಮೀಯ ಶ್ರೋತೃಗಳು ಆದಷ್ಟು ಈ ಕಾರ್ಯಕ್ರಮ ತಕ್ಕ ಹಾಗೆ ಈಗ ಇಮೇಲ್ ಬೇಸ್ಡ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ನೀವೇ ನಿಮ್ಮ ಭಾಗವಹಿಸಿಕೆಯಿಂದ ಮಾತ್ರ ನಾವು ಈ ಕೆಲಸ ಮಾಡಕ್ಕೆ ಸಾಧ್ಯ.
1: ಏನಂದ್ರೆ ವಿಬಿ ನಿಮ್ಮ ಹಾಡು ಅಂತ ನಾವು ಈಗ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಪ್ರಸಾರ ಆಯಿತು, 1:20-2 ಅವಧಿಯಲ್ಲಿ. ಅಲ್ಲೇನ್ ಮಾಡ್ಬೇಕು ಅಂದ್ರೆ ಬರೀ ಹಾಡುಗಳನ್ನು ಕೇಳಬೇಕು. ವಿಬಿ ನಿಮ್ಮ ಹಾಡು ಅಂತ ನಾವೇನು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀವಿ ಅದರಲ್ಲಿ, ಅಲ್ಲೇನ್ ಮಾಡ್ತಾರೆ ಸ್ಪಂದನ ವಿಭಾಗಕ್ಕೆ ಬರೆಯುವಂತಹ ನಮಗೆ ಸಂದೇಶಗಳು ಬರುತ್ತವೆ. ಆಮೇಲೆ ನೆಕ್ಸ್ಟ್ ಈಗ ಕನ್ನಡ ವಿವಿಧ ಭಾರತಿ @gmail.com ಅಂತ ಏನು ನಾವು ಅಡ್ರೆಸ್ ಕೊಟ್ವಿ ಅಲ್ಲಿ ಹಾಡುಗಳ ರಿಕ್ವೆಸ್ಟ್ ಬರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅನ್ಸುತ್ತೆ ಕೇಳುಗರಿಗೆ ಅಂತ
2: ಅನ್ಸುತ್ತೆ. ಈಗ ನಮ್ಮಲ್ಲಿ ಇರುವಂತಹ ಕಾರ್ಯಕ್ರಮಗಳು ಒಂದು ಸಲ ಆದ್ರೂ ಕೇಳಬೇಕು ಅವರು.
1: ಹೌದು.
2: ಅಂದ್ರೆ ಈ ಕಾರ್ಯಕ್ರಮದ ಒಂದು ವಿನ್ಯಾಸ ಹೇಗಿದೆ, ಇಲ್ಲಿ ಏನಿದೆ ಅಂತ
1: ರೂಪುರೇಷೆಯನ್ನು ಸ್ವಲ್ಪ ಸರಿಯಾಗಿ
2: ಅರ್ಥ ಮಾಡ್ಕೋಬೇಕು.
1: ಈಗ ಕನ್ನಡ ನಿಮ್ಮ ಹಾಡು ಅಂದಾಗ ಆ ಹಾಡು ಪ್ರಸಾರ ಆಗೋ ಕಾರ್ಯಕ್ರಮ ಅಂತ ಸ್ವಲ್ಪ ಅದು ಅರ್ಥ ಆಗುತ್ತೆ. ಕನ್ನಡ ವಿವಿಧ ಭಾರತಿ ಅಂದ್ರೆ ಅದ್ರಲ್ಲಿ ಏನೋ ಸಲಹೆ ಸೂಚನೆಗಳು ಅಥವಾ ಅಭಿಪ್ರಾಯಗಳನ್ನು ತಿಳಿಸುವಂತ ಕಾರ್ಯಕ್ರಮ ಈ ತರ ಇರುತ್ತೆ.
2: ಹೌದೌದು. ಬೆಳಿಗ್ಗೆಯಿಂದ ಬೆಳಿಗ್ಗೆ 6 PM to 11 PM ಸತತವಾದಂತಹ ಒಂದು ಪ್ರಸಾರದ ಅವಧಿಯಲ್ಲಿ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಶೀರ್ಷಿಕೆ ಒಂದೇ ರೀತಿ ಸ್ವಲ್ಪ ಕಣ್ಣಂಗೆ ಕಾಣಿಸಬಹುದು ನಿಮಗೆ, ಆದ್ರೆ ಅದರ ಒಳಗಡೆ ಹೊಕ್ಕು ನೋಡಿದಾಗ ಅದು ಬೇರೆನೆ ಇರುತ್ತೆ.
1: ಸ್ವಲ್ಪ ಸೂಕ್ಷ್ಮವಾಗಿ ಗಮನ
2: ಕೊಡಬೇಕು.
1: ಒಂದೇ ಒಂದವರಿಗೆ ಕರೆಕ್ಟ್ ಆಗಿ ಕಾಮನ್ ಆಗಿ ಕಾಣಿಸೋದಂದ್ರೆ ವಿಬಿ, ವಿವಿಧ ಭಾರತಿ ಎಲ್ಲಾ ಕಡೆ, ಅದಕ್ಕೆ ಅವ್ರು ಕನ್ಫ್ಯೂಸ್ ಆಗಿ ಇಲ್ಲೋ ಅಲ್ಲೋ ಅಂತ ಅಲ್ಲಿ ಕಳಿಸೋದು, ಇಲ್ಲಿ ಕಳಿಸೋದ್ ಅಲ್ಲಿ ಕಳಿಸೋದು ಅಲ್ಲಿ ಕಳಿಸೋದು.
2: ಈಗ ನಮ್ಮ ಕೇಳುಗರು ಹಾಡು ಹಾಡು ಹಾಡು ಅಂತ ಸತತವಾಗಿ ಹೇಳ್ತಾ ಇರ್ತಾರಲ್ಲ, ಆಯ್ತು ಇವಾಗ ಒಂದು ಹಾಡು ಕೇಳಿಸೋಣ, ಮತ್ತೆ ಒಂದಿಷ್ಟು ಕೆಲವು ವಿಚಾರಗಳನ್ನ ಮಾತಾಡೋಣ.
1: ಸರಿ.

0: ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ ಸ್ಪಂದನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಪ್ರತಿಯೊಬ್ಬ ಕೇಳಿದವ್ರಿಗೂ ಕೂಡ ಇಮೇಲ್ ಕಳಿಸೋಕೆ ಬರೋದಿಲ್ಲ, ಎಲ್ಲರೂ ಬುದ್ಧಿವಂತರು ಕೂಡ ಆಗಿರೋದಿಲ್ಲ, ಕಡಿಮೆ ಬುದ್ಧಿವಂತರು ಕೂಡ ವಿವಿಧ ಭಾರತಿ ಕೇಳ್ತಾರೆ. ದಯವಿಟ್ಟು ಕೆಲವು ಮುಖ್ಯವಾದ ವಾಟ್ಸಪ್ ಪ್ರಶ್ನೆಗಳನ್ನ ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಕಳಿಸಿದ್ದೆ ಎರಡು ಸಲ ಕಳಿಸ್ಬಿಟ್ಟಿದ್ದಾರೆ ಅವರು.
1: ಅಷ್ಟು ತುರ್ತಾಗಿ ಇಷ್ಟು ವಿಷಯಗಳನ್ನು ಅವರು ತಿಳಿಸಿದಾರಲ್ಲ, ಬಹಳ ಸಂತೋಷ. ಅಂದ್ರೆ ಒಂದು ವಿಷಯ ತುರ್ತಾಗಿ ಕಳಿಸಬಹುದು ಅಂತ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ವಾಟ್ಸ್ಆಪ್ ಮೂಲಕವಾಗಿ
0: ಹೇಳ್ತಾ ಇದಾರೆ ಅವರು, ಪೋಸ್ಟ್ ಆಫೀಸ್ಗೆ ಹೋಗಿ ಪತ್ರ ಖರೀದಿಸೋಕೆ ದೂರ ಆಗುತ್ತೆ, ಅದಕ್ಕಾಗಿ ಪತ್ರ ಬರೆಯೋದಿಲ್ಲ ಅನ್ಸುತ್ತೆ ಅಂತ.
1: ದೂರ ಆಗುತ್ತೆ ಅಂದ್ರೆ ಈಗ ಸತತವಾಗಿ ಪತ್ರ ಬರೆಯುವಂತಹ ಅಭ್ಯಾಸ ಉಳ್ಳವರು ಒಂದೇ ಸಲಕ್ಕೆ ಒಂದಿಷ್ಟು ಪತ್ರ ತರಬೇಕು ಅಲ್ವಾ, ತುಂಬಾ ಕಡಿಮೆ ಬೆಲೆ. ಆದಷ್ಟು ನಮ್ ಕೇಳುಗರು ಹಂಗ ಮಾಡಿರ್ತಾರೆ, ಅವ್ರ ಬ್ಯಾಗ್ ಅಲ್ಲಿ ಪತ್ರ ಇರ್ತವೆ, ಯಾಕಂದ್ರೆ ಯಾವ ಸಮಯದಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗತ್ತೋ ಅಂತ ಗೊತ್ತಿರಲ್ಲ ಅವರಿಗೆ, ಹಾಗಾಗಿ ಪತ್ರಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ಮಾಡ್ಲಿ ಅಂದ್ರೆ ಈ ರೀತಿಯಾಗಿ ತುರ್ತಾಗಿ ಒಂದು ವಿವೇಚನೆ ಇರುತ್ತದೆ, ಒಂದು ಜಾಗೃತಿ ಇರುತ್ತೆ ನೋಡಿ. ಇದು ಆಕಾಶವಾಣಿಗೆ ಪತ್ರ ಬರೀಬೇಕಂದ್ರೆ ನಾನು ಪತ್ರ ತಗೋಬೇಕು ಅಂತನ್ನೋದು. ಇದು ಯಾಕೆ ಈ ವಿಷಯ ನಾ ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳ್ಬೋದು ಅಂತಂದ್ರೆ, ನಾವು ಎಲ್ಲೇ ಹೋಗಿರ್ತೀವಿ, ಏನೋ ಒಂದು ಪ್ರಯಾಣದಲ್ಲಿ ಇರ್ತೀವಿ ಅಥವಾ ಯಾವುದೋ ಒಂದು ಒಂದು ಸ್ಥಳದ ಹತ್ರ ನಿಂತಿರ್ತೀವಿ, ಅಲ್ಲಿ ಏನೋ ಒಂದು ದುರ್ಘಟನೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸುಮ್ಮನೆ ಒಂದೇ ಕಡೆ ಒಂದು ಕಾನ್ಸಂಟ್ರೇಷನ್ ಮಾಡಿ ನಿಲ್ಲೋಂಗಿಲ್ಲ, ನಮ್ಮ
0: ಸ್ವಲ್ಪ ಎಲ್ಲಾ ಕಡೆ ಅಲರ್ಟ್ ಆಗಿರ್ಬೇಕು, ಈಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋ ಒಂದು ಸಂಗತಿ ನೆನಪಿಗೆ ಬರ್ತದೆ. ಯಾಕಂದ್ರೆ ಮೊನ್ನೆ ಒಂದು ಇತ್ತೀಚೆಗೆಲ್ಲ ಕಡೆ ಕೇಳಿದ ಒಂದು ದುರ್ಘಟನೆ ನೆನಪಾಗ್ತಾ ಇದೆ ನನಗೆ, ವಿಮಾನದಲ್ಲಿ ಒಂದು
1: ಆದಂತ ದುರ್ಘಟನೆ, ತಪ್ಪಿ ಹೋದಂತ ದುರ್ಘಟನೆ.
0: ಆ ವ್ಯಕ್ತಿಯ ಪಾಲಿಗೆ ದುರ್ಘಟನೆ ಆದ್ರೂ ಅವರು ಒಂದು ದೇವಮಾನವನಾಗಿ ಬಂದು ಎಲ್ಲರನ್ನೂ ರಕ್ಷಿಸಿದ್ರು ಅನ್ನೋದು ಅಷ್ಟೇ ಒಂದು ಸತ್ಯ.
1: ಅಂದ್ರೆ ಆ ಒಂದು ಗಾಯಗೊಂಡು ಇನ್ನು ಜೀವನ ಮರಣ ಹೋರಾಟ ನಡೆಸುವಂತ ಸಂದರ್ಭದಲ್ಲೂ ಕೂಡ ಆ ವಿಮಾನದ ಕಾಕ್ಪಿಟ್ಟಿನ ಬಾಗಿಲ ಇರುತ್ತಲ್ಲ, ಅದನ್ನ ತೆರೆದ್ರು ಅವರು. ತೆರೆದಾಗ ಮಾತ್ರ ಈ ಕಡೆ ಇದ್ದಂತವರು ಅಲ್ಲಿ ಒಳಗಡೆ ಹೋಗಬೇಕಾಯ್ತು,
0: ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಯ್ತು. ಸಕಾಲಕ್ಕೆ ಅದು ಒಂದು ದುರ್ಘಟನೆ ನಡೆಯೋದು ತಪ್ಪು, ದೊಡ್ಡದಾದ ಈಗ ಒಂದು ಜೀವ ಬದುಕಿಸಿದ್ರೆ ಎಷ್ಟೋ ಒಂದು ಖುಷಿ ಬರುತ್ತೆ, ಅದರಲ್ಲಿ 176 ಪ್ರಯಾಣಿಕರ ಜೀವ ಉಳಿತು ಅಲ್ಲಿ.
1: ನಿಜ ನಿಜ, ಈ ರೀತಿಯಾದಂತಹ ಜಾಗೃತ ಮನಸ್ಸು ನಮ್ಮಲ್ಲಿ ಇರಬೇಕು ಆಗತ್ತೆ. ಅಂತಂದ್ರೆ ಈಗ ನಾವೆಲ್ಲರೂ ತುಂಬಾ ಮೊಬೈಲ್ಗಳನ್ನ ಬಳಸಿ ಆಲಸಿಗಳಾಗ್ಬಿಟ್ಟಿದ್ದೇವೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ, ಅದ್ರ ಮಧ್ಯೆ ಈ ರೀತಿಯಾದಂತಹ ಒಂದು ಜಾಗೃತ ಮನಸ್ಸು ಇರಬೇಕು ಅಂತ. ಈಗ ಉದಾಹರಣೆ, ಬಸ್ ಅಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅಲ್ಲಿ ಬೆಂಕಿ ಹೊತ್ಕೊಳ್ತದೆ.
0: ಈಗ ಎಲ್ಲ ಏನಂದ್ರೆ ಸ್ಲೀಪರ್ ಬಸ್ಗಳ ಒಂದು ಜಮಾನ ಅಂತ ಹೇಳ್ಬಹುದು. ಯಾಕಂದ್ರೆ ಅವಾಗೆಲ್ಲ ಬೆಳಿಗ್ಗೆ ಬಸ್ ಹತ್ತಿದ್ವಿ, ಸಂಜೆಗೆಲ್ಲ ಊರ್ಗೆ ಹೋಗ್ತಿದ್ವಿ. ಈಗೆಲ್ಲರಿಗೂ ಕಂಫರ್ಟ್ ಬೇಕು, ಆರಾಮ್ ಬೇಕು. ಈಗೆಲ್ಲ ರಾತ್ರಿ ಹೊತ್ತಲ್ಲಿ ಕುತ್ಕೊಂಡು ಜರ್ನಿ ಮಾಡೋ ಸೀಟ್ಗಳು ಆತರ ಬಸ್ಗಳು ಕಡಿಮೆ. ಎಲ್ಲ ಈ ತರ ಹೈಫೈ ಬಸ್ ಅಂತ ಏನ್ ಹೇಳ್ತೀವಲ್ಲ, ಅದ್ರ ಎಷ್ಟು ನಮ್ಗೆ ಅನುಕೂಲ ಇರುತ್ತೋ ಅನಾನುಕೂಲತೆನೂ ಅಷ್ಟೇ ಇರುತ್ತೆ. ಆದ್ರೆ ನಾವು ಅದಕ್ಕೆ ಹೇಳ್ದಂಗೆ ಅಲರ್ಟ್ ಆಗಿದ್ರೆ ಅದು ಯಾವ ಅನಾನುಕೂಲತೆಗಳನ್ನು ತಪ್ಪಿಸಬಹುದು, ಬಹುಶಃ ದೊಡ್ಡ ಮಟ್ಟಿಗೆ ತಪ್ಪಿಸಬಹುದು.
1: ಅದೇ ಮಗುವಿನಂತೆ ನಿದ್ರಿಸಿ ನೀವು ಪ್ರಯಾಣಿಸಿ ಅಂತೇಳಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಒಂದು ಜಾಗೃತ ವ್ಯವಸ್ಥೆ ಇದೆಯಲ್ಲ, ಅದ್ರ ಜೊತೆ ಜೊತೆಗೆ ನಾವು ಕೂಡ ಜಾಗೃತರಾಗಿರ್ಬೇಕು. ಅದ್ರಲ್ಲಿ ಎಲ್ಲ ತುಂಬಾ ಕೇರ್ ತಗೊಂಡಿರ್ತಾರೆ, ಎಲ್ಲರೂ ಕೂಡ ಎಲ್ಲವನ್ನು ಮಾಡಿರ್ತಾರೆ. ಆದ್ರೆ ನಮ್ಗೆ ನಮ್ದೇ ಆದಂತಹ ಜವಾಬ್ದಾರಿ ಇರುತ್ತೆ, ನಮ್ಮ ಜೀವವನ್ನು ಉಳಿಸ್ಕೊಳ್ಳಕ್ಕೆ ನಾವೇ ಪ್ರಯತ್ನ ಮಾಡಬೇಕೆ ಹೊರತು ಇನ್ನೊಬ್ರು ಪ್ರಯತ್ನ ಪಡಲ್ಲ. ಅದು ಬಹಳ ಮುಖ್ಯ.
0: ಹೌದು, ಈಗ ಒಬ್ರು ಮತ್ತೊಂದು ಸಂದೇಶ ಬಂದಿದೆ, ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ನಡೆಸಿಕೊಡುವ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಇರುತ್ತೆ, ಆದ್ರೆ ರವಿವಾರ ಚಿಕ್ಕ ಮಕ್ಕಳ ಫೋನ್ ನಲ್ಲಿ ಬಹಳ ಅಡಚಣೆ ಇರೋದ್ರಿಂದ ಇದನ್ನ ಒಂದು ತಾಸು ಮುಂಚಿತವಾಗಿ ರೆಕಾರ್ಡ್ ಮಾಡಿ ಅದನ್ನ 12 to 1 hours ಪ್ರಸಾರ ಮಾಡಲು ವಿನಂತಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಚಿಕ್ಕ ಮಕ್ಕಳ ತೊದಲು ನುಡಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಅವರ ಧ್ವನಿಯಲ್ಲಿ ಕೇಳಿದ್ರೆ ತುಂಬಾ ಅಂದ ಅಂತ.
1: ಬಹಳ ಬಹಳ ಚೆನ್ನಾಗಿ, ಸರಿಯಾದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಅದು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಿನ್ನೆ ಕಾರ್ಯಕ್ರಮ ಏನು ಪ್ರಸಾರ ಆಯ್ತು ತುಂಬಾ ಚೆನ್ನಾಗಿತ್ತು, ಅಲ್ಲಿ ಮಕ್ಕಳು ಮಾತಾಡಿದ್ರು. ಆದ್ರೆ ಹಿಂದಿನ ವಾರ ಸ್ವಲ್ಪ ಸಮಸ್ಯೆ ಇತ್ತು, ಈ

0: ಅದಕ್ಕೆ ಅದನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಿ ಕೆ ಸುಮತಿ ಅವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರು. ಹಾಗಾಗಿ ಈಗ ಎಲ್ಲೋ ತಾಂತ್ರಿಕ ಸಮಸ್ಯೆ ಇರುತ್ತೆ, ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಅಲ್ಲಿ ಏನೋ ಲೈನ್ಗಳು ದುರವಸ್ಥೆ ಇರುತ್ತೆ, ಏನೋ ಸಮಸ್ಯೆ ಆಗುತ್ತೆ, ತಾಂತ್ರಿಕ ಸಮಸ್ಯೆ. ಆ ಕೂಡಲೇ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರಬೇಕಾದ್ರೆ ಅದು ರವಿವಾರ ಇರೋದ್ರಿಂದ ಇಲ್ಲಿ ಕಾರ್ಯಕ್ರಮ ನಡೆಸೋರು ಎದ್ದು ಹೋಗಿ ಇಂಜಿನಿಯರ್ಸ್ಗೆ ಹೇಳಿ ಬರೋಕ್ಕಾಗಲ್ಲ, ಅದೆಲ್ಲ ಇರುತ್ತೆ. ಅಂದ್ರೆ ಒಂದ್ಸಲ ಸಮಸ್ಯೆ ಆಯ್ತಂದ್ರೆ ಆ ಸಮಸ್ಯೆ ಬಹುಶಃ ಮುಗಿಯೋ ತನಕ ಇದ್ದೇ ಬಿಡುತ್ತೆ, ಕೆಲಸ ಅನಿವಾರ್ಯತೆ ಇರುತ್ತೆ ಕೆಲಸ. ಆದ್ರೆ ನೀವು ಹೇಳಿದ್ದು ಸರಿ, ನಾವು ಎಲ್ಲವನ್ನು ಸರಿ ಮಾಡಿಕೊಂಡೇ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಮುಂದಾಗಬೇಕು ಅಂತ ಒಂದು ಸಲಹೆನೇ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ, ಮತ್ತೆ ಈ ರೀತಿ ಆದ ಕೂಡಲೇ ಅಲ್ಲಿ ಅದರದ ಏನು ಅಬ್ಸರ್ವೇಷನ್ ಕೂಡ ನಡೀತಾ ಇರ್ತದೆ, ಇಲ್ಲಿ ಏನು ಪ್ರಸಾರ ಆಗ್ತಾ ಇದೆ ಅಂತ ಅನ್ನೋದನ್ನು ಕೂಡ ಕೇಳಲಿಕ್ಕೆ ಒಬ್ರು ಇರ್ತಾರೆ ಪ್ರಸಾರ ಸಹಾಯಕರು, ಅವರು ಅದನ್ನ ಇಂಜಿನಿಯರ್ಗಳ ಗಮನಕ್ಕೆ ತರ್ತಾರೆ, ಹಿಂಗಾಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಹೇಳಿ ಅವರು ಕೂಡ ಮಾಡ್ತಾರೆ. ಸ್ವಲ್ಪ ಬಹುಶಃ ರವಿವಾರ ಅಂತಂದಾಗ ತುರ್ತಾಗಿ ಕೆಲವೊಂದನ್ನ ಅಟೆಂಡ್ ಮಾಡಕ್ಕಾಗಲ್ಲ,
1: ಬಿಜಿ ಇರ್ತವೆ ಅವತ್ತು ಸ್ವಲ್ಪ, ಅಂದ್ರೆ ಎಲ್ಲರೂ ಮಾತಾಡಬೇಕು ಮಕ್ಕಳು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಈಗ ಮತ್ತೊಂದು ಸಂದೇಶ ಬಂದಿದೆ ಹೊನ್ನೂರಲ್ಲಿ ಹನುಮಂತಪುರದಿಂದ, 50 ಪೈಸೆ ಕಾರ್ಡು 20 ಬರುತ್ತೆ ಏನೋ ಅಂತ ಬರ್ದಿದ್ದಾರೆ, ನಂಬರ್ ಬರ್ದಿದ್ದಾರೆ. ಈಗ ನನ್ನ ಬಳಿನೂ ಇದೆ, ಚಿತ್ರದುರ್ಗಕ್ಕೆ ಬರಿತಾ ಇದ್ದೆ, ಈಗ ನಿಮ್ಮ ನಿಲಯಕ್ಕೆ ಬರಲಿಲ್ಲ, ಇನ್ನು ಮೇಲೆ ಬರೀರಿ
0: ಬರೀರಿ ದಯವಿಟ್ಟು ಬರೀರಿ. ಇಷ್ಟು ನೋಡಿ, ಈಗ ಇಷ್ಟು ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ನಮಗೆ ಅದೇ ರೀತಿಯಾದಂತಹ ಭಾವನೆ ಉಳ್ಳಂತಹ ಸಂದೇಶಗಳು ಬರ್ತಾ ಇವೆ. ಹಾಗಾಗಿ ನಾವು ನಮ್ಮ ಕೇಳುಗರು ತುಂಬಾ ಬುದ್ಧಿವಂತರು, ಈಗ ಒಬ್ರು ಬರ್ದಿದ್ರಲ್ಲ ಅಷ್ಟೇನು ಬುದ್ಧಿವಂತರಲ್ಲ ಅಂತೇಳಿ, ಈ ಒಂದು ಮೊಬೈಲ್ ಜಮಾನ ಅಂತ ಅನ್ಬೇಕು ಈಗ ನಾವು, ಯಾಕಂದ್ರೆ ಅನಕ್ಷರಸ್ಥರು ಕೂಡ ಮೊಬೈಲ್ ಅನ್ನ ತುಂಬಾ ಸಮರ್ಥವಾಗಿ ಬಳಸ್ತಾ ಇದ್ದಾರೆ ತಮ್ಮ ಹಣಕಾಸಿನ ವಹಿವಾಟುಗಳ ಜೊತೆ ಜೊತೆಗೆ. ಎಷ್ಟೋ ಸಲ ನಮಗೆ ಓದಂತವರಿಗೆ ಗೊತ್ತಿರದಂತ ಸಂಗತಿಗಳು ಸಣ್ಣ ವ್ಯವಹಾರ ಮಾಡೋರಿಗೂ ಕೂಡ ಗೊತ್ತಿರ್ತದೆ, ಹೌದಲ್ಲ? ವಿಡಿಯೋ ಹೇಗೆ ಎಡಿಟ್ ಮಾಡಬಹುದು, ಇಲ್ಲಿ ಏನು ಟೆಕ್ಸ್ಟ್ ಅನ್ನ ಹೇಗೆ ಸೇರಿಸಬಹುದು ಮೇಲೆ, ಆಮೇಲೆ ಈ ಅನಿಮೇಷನ್ ಟೈಪ್ ಈಗೆಲ್ಲ AI ಜಮಾನ ಅಲ್ಲ, ಅದನ್ನೆಲ್ಲ ಹೆಂಗೆ ಅಪ್ಲಿಕೇಶನ್ ಮಾಡಬಹುದು ಅಂತೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಿಮ್ಮ ನಮ್ಮ ಸಂಪರ್ಕ ಮತ್ತು ನಿಮ್ಮ ಸ್ಪಂದನ ಮತ್ತು ಪ್ರತಿಯಾಗಿ ನಮ್ಮ ಸ್ಪಂದನವೂ ಅನ್ಕೊಳ್ಳಿ, ಇದನ್ನ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಬಹಳ ಒಂದು ಒಳ್ಳೆಯ ಅನುಬಂಧದಲ್ಲಿ, ಒಂದು ಸಂಬಂಧದಲ್ಲಿ ನಾವು ಹಾಗೆ ಮುಂದುವರಿಯೋಣ. ತುಂಬಾ ಚುರುಕಾದಂತಹ ಕೆಲವು ಚಟುವಟಿಕೆಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋಣ.
1: ಆದಷ್ಟು ನಿಮ್ಮ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸ್ಪಂದನ ವಿಭಾಗಕ್ಕೆ kannadavividabharati@gmail.com ಕಳಿಸ್ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಯ್ತು. 2:30 ಸರಿಯಾಗಿ ಪ್ರದೇಶ ಸಮಾಚಾರದ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕಾಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನದ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರಪೀಡಿತ ಪ್ರದೇಶಗಳಲ್ಲಿ ಇಂದು ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾ ಜೆ ಹರ್ಷ, ಚಟ್ಟಿರಾಮ್ ಮೀನಾ, ಅಜಿತ್ ಕುಮಾರ್ ಸಾಹು, ಅಮರೇಂದ್ರ ಸಿಂಗ್ ಅವರನ್ನೊಳಗೊಂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನಿಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗೆ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕಾರ್ಯ ಕೃಷಿ ನಿರ್ದೇಶಕ ಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡವು ಇಂದು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಡಾ ಸುದಾಮ್ ಭಾಗ್ ನೇತೃತ್ವದ ಕೇಂದ್ರ ತಂಡ ಒಣಗಿದ ಜೋಳ, ನೀರಿನ ಲಭ್ಯತೆ ಹಾಗೂ ಮೇವು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿತು. ಇದೇ ವೇಳೆ ತಂಡದ ಅಧಿಕಾರಿಗಳು, ರೈತರು ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ರೈತರು, ಕೇಂದ್ರ ಸರ್ಕಾರವು ಎಕರೆಗೆ 50,000 ಬೆಳೆ ಹಾನಿ ಪರಿಹಾರ ನೀಡಬೇಕು, ಹಾಕಿದ ಬಂಡವಾಳ ಕೂಡ ಬಾರದಂತಾಗಿದ್ದು ಕಂಡು ಕೇಳರಿಯದ ಬರ ಇದಾಗಿದೆ ಎಂದು ಮನವಿ ಮಾಡಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಪಟ್ಟಿಯಲ್ಲಿ ಬರಪೀಡಿತ ಎಂದು ಘೋಷಿಸಿದ್ದ 101 ತಾಲೂಕುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎರಡನೇ ಹಂತದಲ್ಲಿ ಘೋಷಿಸಿರುವ ಉಳಿದ 77 ತಾಲೂಕುಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ತಂಡದ ಸದಸ್ಯರು ರೈತರೊಂದಿಗೆ ನೇರವಾಗಿ ಮಾತನಾಡಿದ್ದು, ಕೃಷಿ ಜಮೀನುಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರ ತಂಡಕ್ಕೆ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ 177 ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 46,000 ಕೋಟಿ ನಷ್ಟ ಸಂಭವಿಸಿದೆ. ಸುಮಾರು 10,000 11,000 ಕೋಟಿ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರದ ಬರ ವೀಕ್ಷಣೆಯ ತಂಡ ಈಗಾಗಲೇ 3 ತಂಡಗಳನ್ನ ಮಾಡಿಕೊಂಡು ಇಡೀ ರಾಜ್ಯದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಅವರು 5ನೇ ತಾರೀಕು ಮತ್ತು 6ನೇ ತಾರೀಕು ಕೊನೆ ದಿವಸ ಒಂದೊಂದು ತಂಡ 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನ್ ನಾವು ವರದಿಯನ್ನ ಕೊಟ್ಟಿದ್ದೇವೆ, ಅವರು ಈ ತಂಡ ಬಂದಿರತಕ್ಕಂಥದ್ದು 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಮಾಡಿದ್ವಿ ಮೊದಲನೇ ಪಟ್ಟಿಯಲ್ಲಿ, ಆ ಕ್ಷೇತ್ರಗಳಿಗೆ ವೀಕ್ಷಣೆ ಮಾಡ್ತಾರೆ.
0: ಇದೇ ವೇಳೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳ ಶುಲ್ಕಗಳು ಏಕಾಏಕಿ ಹೆಚ್ಚಳವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೆಲವು ಶುಲ್ಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತ ಸಲಹಾ ಸಮಿತಿಯ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂಸದ ಹಾಗೂ ಮುಖ್ಯಮಂತ್ರಿ ಪ್ರಧಾನ ಸಲಹೆಗಾರ ಡಾಕ್ಟರ್ ಜಿಸಿ ಚಂದ್ರಶೇಖರ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಡಾಕ್ಟರ್ ಎಂ ಮಹೇಶ್ವರ ರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಉದ್ಯಮಿಗಳಾದ ಟಿಎ ಮೋಹನ್ದಾಸ್ ಪೈ, ಕ್ರಿಸ್ ಗೋಪಾಲಕೃಷ್ಣನ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ಫಾರಂ 7 ದುರುಪಯೋಗಪಡಿಸಿಕೊಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ಎಷ್ಟು ಬಹುಮಾನ ನೀಡಬೇಕು ಎಂಬುದನ್ನು ನಾಳೆ ಘೋಷಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಥ್ಲೀಟ್ ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಸಂಪರ್ಕ ಅಸಾಧ್ಯವಾಗಿರಲಿಲ್ಲ. ಭಾರತಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದ್ದಾರೆ.

ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಉರಿ ಬಿಸಿಲಿನ ವಾತಾವರಣ ಕಂಡುಬಂದಿತ್ತು. ಇಂದು ಏಕಾಏಕಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಯವಾಗಿದೆ. ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲೂ ಸತತವಾಗಿ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಲ್ಮೈ ಸುಳಿಗಾಳಿಗಳ ಕಾರಣ ಹಗಲು ಮೋಡಗಳ ವಾತಾವರಣ ಇರಲಿದ್ದು ದಿನವಿಡೀ ಗುಡುಗು ಸಹಿತ ತುಂತುರು ಅಥವಾ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 10 ತನಕ ಕರಾವಳಿ ಜಿಲ್ಲೆಗಳ ಅಲ್ಲಲ್ಲಿ ಸಂಜೆಯ ಗುಡುಗು ಮಳೆ ಮುಂದುವರಿಯಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಿತ್ರದುರ್ಗ ನಗರದ ವಿವಿಧ ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯವನ್ನು ಪರಿಶೀಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:40:43 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಚಿತ್ರತಾಣದ ಸಮಯ, ಒಂದೇ ಚಿತ್ರದ ಗೀತೆಗಳನ್ನ ಆಲಿಸುವ ಚಿತ್ರತಾಣದ ಸಮಯವಿದು. ಇಂದಿನ ಚಿತ್ರತಾಣದಲ್ಲಿ ನಾವು 1993 ತೆರೆ ಕಂಡಂತಹ ಕಾದಂಬರಿ ಚಲನಚಿತ್ರದ ಗೀತೆಗಳನ್ನ ಕೇಳಲಿದ್ದೇವೆ. ಕಲಾಸಂಗಂ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವು ತೆರೆ ಕಂಡಿತ್ತು. ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆದಿದ್ರು ಗೀತಪ್ರಿಯ ಅವರು, ಛಾಯಾಗ್ರಹಣವನ್ನು ಮಾಡಿದ್ರು ಎಸ್ ರಾಮಚಂದ್ರ, ಹಾಗೆ ಸಂಕಲನವನ್ನು ಸುರೇಶ್ ಅರಸ್ ಅವರು ಮಾಡಿದರು. ಚಿತ್ರಕ್ಕೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದವರು ನಾದಬ್ರಹ್ಮ ಹಂಸಲೇಖ ಅವರು. ಕಾದಂಬರಿ ಚಿತ್ರವು ಲೇಖಕಿ ವಿಜಯಲಕ್ಷ್ಮಿ ಮುರಳೀಧರ್ ಅವರ ಪ್ರಸಿದ್ಧ ಕಾದಂಬರಿಯನ್ನ ಆಧರಿಸಿ ನಿರ್ಮಿಸಲಾದ ಕೌಟುಂಬಿಕ ಚಿತ್ರ. 90ರ ದಶಕದಲ್ಲಿ ಕೌಟುಂಬಿಕ ಹಾಗೂ ಕಣ್ಣೀರಿನ ಪಾತ್ರಗಳಿಗೆ ಜನಪ್ರಿಯವಾಗಿದ್ದಂತಹ ನಟಿ ಶ್ರುತಿ ಅವರ ಭಾವನಾತ್ಮಕ ಅಭಿನಯ ಈ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿತ್ತು. ಚಿತ್ರದ ಪ್ರಮುಖ ಪಾತ್ರ ವರ್ಗದಲ್ಲಿ ಶ್ರುತಿ ಅಂದರೆ ಕಾದಂಬರಿ ಪಾತ್ರದಲ್ಲಿ ನವೀನ್ ಚಂದರ್ ನಾಯಕ ನಟ, ಹಾಗೆ ಅನಂತ್ನಾಗ್ ಅವರು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ರು. ಇನ್ನುಳಿದಂತೆ ತೂಗುದೀಪ್ ಶ್ರೀನಿವಾಸ್, ಸಿಹಿಕೈ ಚಂದ್ರು ಹಾಗೂ ಎಂ ವಿ ವಾಸುದೇವ್ ರಾವ್ ಕೂಡ ಚಿತ್ರದಲ್ಲಿ ಅಭಿನಯಿಸಿದ್ರು. ಚಿತ್ರದ ನಿರ್ದೇಶನವನ್ನು ಕೋಡ್ಲು ರಾಮಕೃಷ್ಣ ಅವರು ಮಾಡಿದ್ರು. ನೈಜ ಹಾಗೂ ಕುಟುಂಬ ಸನ್ನಿವೇಶಗಳನ್ನು ತೆರೆಯ ಮೇಲೆ ತರುವಲ್ಲಿ ಹೆಸರುವಾಸಿಯಾದ ನಿರ್ದೇಶಕ ಕೋಡ್ಲು ರಾಮಕೃಷ್ಣ ಅವರು ಈ ಚಿತ್ರದ

0: ಸಮಯ ಆಗಿದೆ 2:59. ಚಿತ್ರತಾಣದಲ್ಲಿ ಇಂದು ಕಾದಂಬರಿ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸಮಯ ಆಗಿದೆ 3:17. ಮತ್ತೆ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. 3:00 to 4:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ ಭೇಟಿಯಾಗೋಣ 4 ಗಂಟೆಗೆ. ಅಲ್ಲಿವರೆಗೂ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:01:06. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂಥ ಹಲವಾರು ಘಟನೆಗಳ ಬಗ್ಗೆ, ವಿಷಯಗಳ ಬಗ್ಗೆ, ಅಥವಾ ಏನಾದರೂ ಒಂದು ಫಿಲ್ಮ್ ಶೂಟಿಂಗ್ ಸಮಯದಲ್ಲಿ ನಡೆದ ಒಂದು ಕುತೂಹಲಕಾರಿಯಾದಂತಹ ಘಟನೆಗಳ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಏನು, ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತೀವಿ, ಅಥವಾ ಚಿತ್ರದ ಹಾಡುಗಳ ಬಗ್ಗೆ ಆಗಿರ್ಬೋದು, ಹಾಡಿನ ವಿಶೇಷತೆಗಳ ಬಗ್ಗೆ ಆಗಿರ್ಬೋದು, ಯಾವ ವಿಶೇಷತೆ ಇಂದಿನ ನಮ್ಮ ಪರಿಮಳ ಕಾರ್ಯಕ್ರಮ ನಮ್ಮ ವಿವಿಧ ಭಾರತೀಯ ಕೇಳುಗರಿಗೆ ಹೊತ್ತು ತಂದಿದೆ ಅನ್ನೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ, ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.
2: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
2: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
3: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
2: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
3: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
2: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
1: ಅರಮನೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಮತ್ತು ಶ್ವೇತಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತದ ಗೀತೆ ಜೊತೆಯಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ವೀರ

ಪ್ರೀತೇನಿ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಚಿತ್ರ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ಇದಾಗಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಈ ಸ್ಫೂರ್ತಿ ಅನ್ನೋದು ಅಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ತೀವಲ್ಲ, ಅದು ಯಾವುದೇ ವಿಷಯದಿಂದ ಆಗಿರ್ಬೋದು. ಅಂದ್ರೆ ಈಗ ಮಕ್ಕಳು, ಚಿಕ್ಕ ಮಕ್ಕಳು ಹೋಮ್ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಹೇಗೆ ಬೇಗ ಬೇಗ ಹೋಮ್ ವರ್ಕ್ ಮಾಡು ಅಂದ್ರೆ ಅವ್ರು ಕೇಳಲ್ಲ, ನೀನ್ ಎಷ್ಟು ಚೆನ್ನಾಗಿ ಬರೀತಿಯಾ, ನೀನ್ ಎಷ್ಟು ಸುಂದರವಾಗಿ ಬರೀತಿಯಾ, ಎಷ್ಟು ಫಾಸ್ಟ್ ಆಗಿ ಬರೀತಿಯಾ, ಎಷ್ಟು ಬೇಗ ಬರೀತಿಯಾ, ಎಷ್ಟು ಬೇಗ ಅರ್ಥ ಮಾಡ್ಕೋತಿಯಾ ಅಂತ ಅಂದ್ಬಿಟ್ರೆ ಸಾಕು, ಆ

ಬೆಳವಣಿಗೆ ಆ ಸ್ಪೀಡ್ ಏನಿರುತ್ತೆ ಅಲ್ವಾ, ವೇಗ ಏನಿರುತ್ತೆ, ಡಬ್ಬಲ್ ಆಗಿ ಹೋಗುತ್ತೆ. ಹೀಗೆ ಯಾವುದೇ ವಿಷಯ ಆಗಿರಲಿ, ಈ ಸ್ಫೂರ್ತಿ ಅನ್ನೋದು ನಮ್ಮಲ್ಲಿ ಒಳ್ಳೆಯ ಕೆಲಸ ಮಾಡಲು ಪ್ರೇರಣೆ, ಉತ್ಸಾಹ ಮತ್ತು ಚೈತನ್ಯವನ್ನು ಉಂಟು ಮಾಡುವ ಒಂದು ಭಾವನೆ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಸಾಧನೆ, ಒಳ್ಳೆಯ ಮಾತು, ಘಟನೆ ಅಥವಾ ಆದರ್ಶ ಜೀವನದಿಂದ ನಮಗೆ ಏನಾದರೂ ಸಾಧಿಸಬೇಕು ಅಂತ ಉತ್ಸಾಹ ದೊರೆಯುವುದೆ ಈ ಸ್ಫೂರ್ತಿ ಅನ್ನೋ ಒಂದು ಶಬ್ದದಿಂದ. ಯಾಕೆ ಈ ಸ್ಫೂರ್ತಿ, ಇನ್ಸ್ಪಿರೇಷನ್ ಅನ್ನೋ ಬಗ್ಗೆ ಮಾತಾಡ್ತೀನಿ ಅಂತ ಅನ್ನೋದಾದರೆ, ಈಗ ನಾವೆಲ್ಲೋ ಒಂದು ಜೀವನದಲ್ಲಿ ಎಲ್ಲೋ ನೊಂದಿರ್ತೀವಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಸೋತಿರ್ತೀವಿ ಅಥವಾ ಏನೋ ಒಂದು ಘಟನೆ ಆದಾಗ, ಅಥವಾ ಜೀವನ ಇಷ್ಟೇ ಅಲ್ವಾ, ಏನೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತ ಅಂದಾಗಲಿ, ಈಗ ಉದಾಹರಣೆಗೆ ಈಗ ಒಂದು ಮಳೆ ಇಲ್ದಲೆ ಭೂಮಿ ಬರಡಾಗಿರುತ್ತೆ, ನೀವು ಏನು ಮಾಡೋದಪ್ಪ ಅಂತ ರೈತ ಕಂಗೆಟ್ಟು ಕೂತ್ರೆ ಮುಂದೆ ಬೆಳೆ ಬೆಳೆಯೋಕ್ಕೂ ಸಾಧ್ಯ ಆಗಲ್ಲ. ಅದ್ರ ಬದಲು ಏನು ಮಾಡ್ಬೋದು, ಅದ್ರ ಬದಲಾಗಿ ಏನು ಮಾಡ್ಬೋದು ಅಂತ ಹೀಗೆ ಯೋಚನೆ ಮಾಡ್ತಾ ಹೋದರೆ ಅಥವಾ ಯಾರದಾದ್ರೂ ಸಾಧನೆಯ ಕಥೆಯಿಂದ ಪ್ರೇರಣೆಯನ್ನು ಪಡೆದ್ರೆ ಅದರಿಂದ ಎಷ್ಟೋ ಒಂದು ಒಳ್ಳೆಯ ಕೆಲಸಗಳು, ಬತ್ತಿ ಹೋದ ಮನಸ್ಸಿನಲ್ಲೂ ಕೂಡ ಏನೋ ಒಂಥರ ಒಳ್ಳೆಯ ಒಂದು ಭಾವನೆ ಚಿಗುರೊಡೆದು ಮುಂದೆ ಒಳ್ಳೆಯ ಕೆಲಸಕ್ಕೆ ಪ್ರೇರಣೆ ಆಗ್ಬೋದು. ಹಾಗೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸ್ಫೂರ್ತಿದಾಯಕವಾದ ಗೀತೆಗಳನ್ನು ಕೇಳಬಹುದು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸ್ಫೂರ್ತಿದಾಯಕ ಗೀತೆ ಅಂತ ಬಂದಾಗ ಮೊದಲು ನೆನಪಾಗೋದೇ ಬಂಗಾರದ ಮನುಷ್ಯ ಚಿತ್ರದ ಆಗದು ಎಂದು ಕೈಕಟ್ಟಿ ಕುಳಿತಾರೆ ಅನ್ನೋ ಒಂದು ಹಾಡು. ಹುಣಸೂರು ಕೃಷ್ಣಮೂರ್ತಿ ಅವರು ಸಾಹಿತ್ಯ ಬರೆದ ಗೀತೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್. ಈ ಬಂಗಾರದಂತಹ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಮಹಾಕ್ಷತ್ರಿಯ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸ್ಫೂರ್ತಿದಾಯಕವಾದಂತಹ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಮುಸ್ಸಂಜೆ ಮಾತು ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಶ್ರೀಧರ್ ವಿ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯ ಗೀತೆ. ಹಾಗೆ ಜೊತೆಯಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಮೈ ಆಟೋಗ್ರಾಫ್ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

90.9 FM. ಸಮಯ ಆಗಿದೆ 4:42:30. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸ್ಫೂರ್ತಿದಾಯಕವಾದಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ನಾವು. ಈ ಸ್ಫೂರ್ತಿ ಅನ್ನೋದು ಮಹಾಪುರುಷರ ಜೀವನದಿಂದ ಕೂಡ ನಮಗೆ ಬರ್ಬೋದು. ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಯಾವುದೇ ಮಹಾಪುರುಷರ ಜೀವನದಿಂದ ಕೂಡ ನಮಗೆ ಪ್ರೇರಣೆ ಸಿಗ್ಬೋದು. ಅಥವಾ ಈ ಶಿಕ್ಷಕರ ಮಾತುಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುತ್ತೆ, ಕ್ರೀಡಾಪಟುಗಳ ಸಾಧನೆ ಯುವಕರಿಗೆ ಸ್ಫೂರ್ತಿ ನೀಡುತ್ತೆ, ಕಷ್ಟಗಳ ನಡುವೆಯೂ ಯಶಸ್ಸು ಸಾಧಿಸಿದವರ ಜೀವನ ನಮಗೆ ಸ್ಫೂರ್ತಿಯಾಗುತ್ತೆ. ಎಷ್ಟೊಂದು ಸ್ಫೂರ್ತಿ ನಮಗೆ ಅಂದರೆ ಇನ್ಸ್ಪಿರೇಷನ್ ಆಗುವಂತಹ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಅಥವಾ ಏನೋ ಒಂದು ಬೇಜಾರಲ್ಲಿ ಕೂತಿದಾಗ ಈ ಥರದ ಒಂದು ಗೀತೆಗಳು ಕಿವಿ ಮೇಲೆ ಬಿದ್ದರೆ ಅದೆಷ್ಟೋ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ಕದಂಗೆ ಭಾಸ ಆಗುತ್ತೆ ಅಲ್ವಾ. ಮುಂದೆ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದ ಗೀತೆ. ಕುನಾಲ್ ಗಾ

ಪರಿಮಳ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಸಂದೇಶ ಬಂದಿದೆ ನಮಗೆ, ಉಳ್ಳಾಳು ಉಪನಗರದಿಂದ ಮೀನಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪರಿಮಳ ಕಾರ್ಯಕ್ರಮದಲ್ಲಿ ಗೀತೆಗಳು ತುಂಬ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಬಂಗಾರದ ಮನುಷ್ಯ ಇದು ಎನಿ ಟೈಮ್ ಸೂಪರ್ ಹಿಟ್ ಗೀತೆ, ಇದು ಎಲ್ಲರನ್ನು ಒಂಥರ ಸ್ಫೂರ್ತಿದಾಯಕ ಗೀತೆ, ಬರೆದವರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಫೋಟೋ ಆಮೇಲೆ ಸಂಗೀತ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ಅವರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆಯೇ ಚಿತ್ರದ ಕಥೆಯನ್ನು ಚಿಕ್ಕದಾಗಿ ಒಂಚೂರು ಬರೆದು ಕೂಡ ಕಳಿಸಿದ್ದಾರೆ. ಹಾಗೆಯೇ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು ಹಾಗೆ ದೇಶದನ್ನು ಕಾಯುವ ವೀರ ಯೋಧರು ಕೂಡ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಹೌದು. ಹಾಗೆಯೇ ತಿಪಟೂರು ತಾಲೂಕು ಅಣ್ಣಾಪುರದಿಂದ ಶೀಲಾ ಮೋಹನ್ ರಾಜ್ ಅವರು ಕೂಡ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 4:33:40. ಪರಿಮಳ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಮುಗಿಸುವಂಥ ಸಮಯ ಬಂದಿದೆ. ಸಂದೇಶವನ್ನು ಕಳುಹಿಸಿದ ಪ್ರತಿಯೊಬ್ಬರಿಗೂ ಹಾಗೂ ವಿವಿಧ ಭಾರತೀಯ

ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಬಂದಾಯಿತು. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಮತ್ತೆರಡು ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ. KGF ಮತ್ತು ನಾಗಕನ್ಯೆ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಫಾರಂ ಏಳರ ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಕಾರ್ಯವೈಖರಿ, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿನ ಕಾನೂನುಬಾಹಿರತೆ ಹಾಗೂ ಫಾರಂ ಆರರ ಬದಲಾವಣೆ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ಧಿ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಕಚ್ಚಾ ತೈಲದ ಬೆಲೆ ಏರಿಕೆ, ಆಹಾರ ಹಣದುಬ್ಬರ ಆತಂಕದ ನಡುವೆಯೂ ಹಣಕಾಸು ನೀತಿಯ ಕುರಿತಂತೆ ಪರಾಮರ್ಶೆ ನಡೆಯುತ್ತಿದೆ. ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತವು ನಿಯಮಗಳ ಪಾಲನೆಯನ್ನು ಸುಲಭಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇದರಿಂದ ವ್ಯವಹಾರಗಳಿಗೆ ಹೂಡಿಕೆ ಮಾಡಲು ಹೆಚ್ಚಿನ ವಿಶ್ವಾಸ ಮೂಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವರ್ಷದ ಡಿಸೆಂಬರ್ ವೇಳೆಗೆ ಭಾರತವು ಇನ್ನೂ 3 ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ರಕ್ಷಣಾ ಹೂಡಿಕೆ ಒಪ್ಪಂದಗಳನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಪ್ರಕಟಗೊಂಡಿದ್ದು, ಲೈಟ್ ಗೇಟೆಡ್ ಆಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನವನ್ನು ಪರಿವರ್ತಿಸಿದ ತಂತ್ರ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೋತ್, ಜರ್ಮನ್ನ ಪೀಟರ್ ಹೆಗೆಮನ್ ಮತ್ತು ಜಾರ್ಜ್ ನಾಗೆಲ್ ಅವರಿಗೆ ನೀಡಲಾಗಿದೆ ಎಂದು ನೊಬೆಲ್ ಅಸೆಂಬ್ಲಿ ತಿಳಿಸಿದೆ. ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗುತ್ತಿದ್ದು ವಾಹನ ಸಂಚಾರರು ಪರದಾಡುವಂತಾಗಿದೆ. ವಿಧಾನಸೌಧ, ಮೆಜೆಸ್ಟಿಕ್, ಮಹದೇವಪುರ, ಶಿವಾಜಿನಗರ, ಬಸವೇಶ್ವರನಗರ ಸೇರಿದಂತೆ ವಿವಿಧೆಡೆ ಮಳೆಯಾಗಿದೆ. ಹೌತಿ ಬಂಡುಕೋರರ ವಶದಲ್ಲಿರುವ ಉಳಿದ ಪ್ರದೇಶಗಳನ್ನು ಮರುಪಡೆಯಲು ಮತ್ತು ದೇಶಾದ್ಯಂತ ಸರ್ಕಾರದ ಅಧಿಕಾರವನ್ನು ಪುನರ್ಸ್ಥಾಪಿಸಲು ಎಂಎನ್ ಮಿಲಿಟರಿ ಕಾರ್ಯಾಚರಣೆಗಳನ್ನು ಆರಂಭಿಸುವುದಾಗಿ ಘೋಷಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ

0: ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
0: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ವರ್ಲ್ಡ್ ಇಸ್ ಗೋಲ್ಡ್. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 8:02 ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಮೂಡಿಬರಲಿವೆ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ವರ್ಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕಾರ್ಯಕ್ರಮ ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳು. 1:20 ರಸಪ್ರಶ್ನೆ. 2:15 ಕೇಳಲಿದ್ದೀರಿ ಸ್ಪಂದನ ಕಾರ್ಯಕ್ರಮವನ್ನು. 2:40 ಚಿತ್ರತಾಣ. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ವರ್ಲ್ಡ್ ಇಸ್ ಗೋಲ್ಡ್. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯಾಗಿತ್ತು. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೋಮವಾರದ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಇಂಪಾದ ಹಳೆಯ ಚಿತ್ರಗೀತೆಗಳೊಂದಿಗೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಮೊದಲಿಗೆ ಅಂಜದ ಗಂಡು ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಹಾಡು ಇದು.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಪ್ರಸಾರ ಆಯಿತು. ಭಗೀರಂಗ ಅವರ ರಚನೆಗೆ ಸಿ ಅಶ್ವಥ್ ಅವರ ಸಂಗೀತವಿತ್ತು. 5:17:30 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಪ್ರೇಮಲೋಕ ಚಿತ್ರದ ಒಂದು ಹಾಡನ್ನು ಕೇಳಿ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ನೀವು ಕೇಳಿದ ಗೀತೆ ಹೂಮಳೆ ಚಿತ್ರದ್ದಾಗಿತ್ತು. ಎಸ್ ಪಿ ಚರಣ್, ರಾಜು ಅನಂತಸ್ವಾಮಿ, ನಾಗತಿಹಳ್ಳಿ ಚಂದ್ರಶೇಖರ್, ಬಿ ಜೆ ಶ್ರೀ, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದಾಗಿತ್ತು. ಕೆ ಕಲ್ಯಾಣ್ ಅವರ ರಚನೆಗೆ ಇಳಯರಾಜ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಅವಳೇ ನನ್ನ ಹೆಂಡತಿ ಚಿತ್ರದ ಹಾಡನ್ನು ಕೇಳಿ. ಗೀತೆ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ.

0: ಹುಡುಗಿಯು ಚೆನ್ನ
1: ಹುಡುಗನು ಚೆನ್ನ
0: ಸಮಯವು ಚೆನ್ನ

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿ

0: ಆಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ವಿವಿಧ ಭಾರತಿ 102.9 FM.
3: ಹೌದು ಸ್ನೇಹಿತರೆ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಚಿತ್ರಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ. ಸಾವಿರ ಸುಳ್ಳು ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು SJ ಜಾನಕಿ. ಜಿ ಉದಯಶಂಕರ್ ಅವರ ರಚನೆಗೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ನೀವು ಕೇಳಿದ ಗೀತೆ ಚಿರಂಜೀವಿ ಸುಧಾಕರ್ ಚಿತ್ರದಾಗಿತ್ತು. ಗೀತೆಯನ್ನು ಹಾಡಿದವರು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ. ರಚಿಸಿದವರು ಜಿ ಉದಯ ಶಂಕರ್. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. 5:48:30 ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ದೇವತ ಮನುಷ್ಯ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಜಿ ಉದಯ ಶಂಕರ್ ಅವರ ರಚನೆ ಇದು. ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಜನನಾಯಕ ಚಿತ್ರದ ಹಾಡು ಪ್ರಸಾರ ಆಯಿತು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ರಚಿಸಿದ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು. ಈ ಹಾಡಿನೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಸ್ವಿಜರ್ಲೆಂಡ್ ಇಂದು ಸಾರಿಗೆ ತಂತ್ರಜ್ಞಾನ, ಸಂಚಾರ ವ್ಯವಸ್ಥೆಗಳು ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತು ಉತ್ತೇಜನಕ್ಕೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಅವರ ದ್ವಿಪಕ್ಷೀಯ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಭಾರತವನ್ನು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟ್ರೀಯ ಗುರಿಯನ್ನು ತಲುಪಲು ಸರ್ಕಾರವು ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಶಾಲೆಗಳ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ನೀತಿಯ ಕರಡು ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವ ಹಾಗೂ ಎಲ್ಲರನ್ನೂ ಒಳಗೊಂಡ ಶಾಲಾ ವಾತಾವರಣ ನಿರ್ಮಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಪ್ರಜಾಸೇವಾ ಆಂದೋಲನವನ್ನು ನಡೆಸಲಾಗುತ್ತಿದೆ. ಜನರ ಅಹವಾಲುಗಳಿಗೆ ಸ್ಪಂದಿಸುವಲ್ಲಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮವಹಿಸಬೇಕು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಗರದ ಸೌಂದರ್ಯ ಹೆಚ್ಚಿಸುವ ಹಾಗೂ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಮತ್ತು ನಾಗರಿಕರ ಜವಾಬ್ದಾರಿ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಗೋಡೆಗಳ ಸೌಂದರ್ಯೀಕರಣ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಚ್ಚಾ ರೇಷ್ಮೆ ಸೇರಿದಂತೆ ನೂಲುಗಳ ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆ ಖಂಡಿಸಿ ನೇಕಾರರು ಪ್ರತಿಭಟನೆ ನಡೆಸಿದರು. ಸರ್ಕಾರ ಮಧ್ಯಪ್ರವೇಶಿಸಿ ಕಚ್ಚಾ ಸಾಮಗ್ರಿಗಳ ಬೆಲೆ ನಿಯಂತ್ರಿಸಬೇಕು ಮತ್ತು ಸಹಕಾರ ಸಂಘಗಳ ಮೂಲಕ ಬಟ್ಟೆ ಖರೀದಿ ಹಾಗೂ ಫ್ಯಾಬ್ರಿಕ್ ಬ್ಯಾಂಕ್ ಸ್ಥಾಪಿಸುವ ಮೂಲಕ ನೇಕಾರರಿಗೆ ನೆರವು ನೀಡುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
4: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
3: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
4: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
3: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
4: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
3: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ.

ಸ್ಟುಡಿಯೋ ಸಮಯ ಸರಿಯಾಗಿ 6:05:04. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಗಾನ ಬಜಾನ. ಮತ್ತಷ್ಟು ಇನ್ನಷ್ಟು ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ತಿಂಗಳ ಕೊನೆಗೆ ಬಾಡಿಗೆಯ ಚಿಂತೆ, ಗೋಡೆಯ ಮೇಲೆ ಮಳೆ ಹೊಡೆಯಲು ಭಯದ ಚಿಂತೆ, ಇನ್ನೊಬ್ಬರ ನಿಯಮಕ್ಕೆ ಶರಣಾಗುವ ಬದುಕು, ಎಂದಿಗಾದರೂ ಸಿಗುವುದೇ ಸ್ವಂತ ಸೂರಿನ ಬೆಳಕು, ಹೊರಗಿನ ಪ್ರಪಂಚಕ್ಕೆ ನಮಗೊಂದು ವಿಳಾಸ, ಒಳಗಿನ ಮನಸ್ಸಿಗೆ ಕೇವಲ ಆಯಾಸ. ಆದರೂ ಈ ನಾಲ್ಕು ಗೋಡೆಯ ನೆರಳಿನಲ್ಲಿ ಕನಸುಗಳ ಕಟ್ಟುತ್ತ ಸಾಗಿದೆ ಜೀವನದ ಪಯಣ. ಹೌದು, ಯಾವುದೇ ಪ್ರದೇಶ ಇರಲಿ, ಉದ್ಯೋಗ, ಶಿಕ್ಷಣ ಅಥವಾ ಉತ್ತಮ ಜೀವನೋಪಾಯ ಅರಸಿ ಬರುವ ಕೋಟ್ಯಾಂತರ ಜನರಿಗೆ ಮೊದಲು ಆಸರೆಯಾಗುವುದೇ ಬಾಡಿಗೆಯ ಮನೆ. ಅದಕ್ಕೆ ನಾನು ಹೇಳಿದ್ದು, ತಿಂಗಳ ಕೊನೆಗೆ ಬಾಡಿಗೆಯ ಚಿಂತೆ, ಗೋಡೆಯ ಮೇಲೆ ಮಳೆ ಹೊಡೆಯಲು ಭಯದ ಚಿಂತೆ ಅಂತ. ಸ್ವಂತ ಮನೆ ಕಟ್ಟಿಕೊಳ್ಳುವ ಕನಸಿಗೆ ಅಡಿಪಾಯ ಹಾಕುವ ಮೊದಲು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಜೀವನ ಪಯಣವನ್ನು ಬಾಡಿಗೆ ಮನೆಯಿಂದನೇ ಆರಂಭಿಸ್ತಾನೆ. ಇದು ತಾತ್ಕಾಲಿಕ ಆಶ್ರಯ ನೀಡಿದರೂ ಇದರ ಹಿಂದಿರುವ ಸವಾಲುಗಳು, ಅನುಭವಗಳು ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾಗದ ಕಥೆ, ಜೊತೆಗೆ ವ್ಯಥೆಯನ್ನು ಕೂಡ ಸೃಷ್ಟಿಸುತ್ತದೆ. ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಬಾಡಿಗೆಯ ಮನೆಯ ಕಥೆ, ವ್ಯಥೆ ಬಗ್ಗೆ.

0: ಯೋಗಿ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮೂರು. ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಡೀರಿ ಹೋಗೋಣ.
1: ಎಲ್ಲಿಗೆ?
0: ಮನೆಗೆ.
1: ಯಾರ ಮನೆಗೆ?
0: ನಮ್ಮನೆಗೆ.

ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕುಂ ಚಿತ್ರದ ಹಾಡು ಪ್ರಸಾರ ಆಯಿತು. ಯುವರಾಜ್ ಮತ್ತು ಅರ್ಜುನ ಉಡುಪ ಅವರ ಧ್ವನಿಗಳಲ್ಲಿ ಅಬ್ಬಾಸ್ ಅಬ್ಬಲಗೆರೆ ಅವರ ರಚನೆಗೆ ವಿಜಯಾನಂದ್ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಬಾಡಿಗೆ ಮನೆಯ ಕಥೆ ವ್ಯಥೆ ಬಗ್ಗೆ. ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಬ್ಬರಿಗೂ ಮನೆ ಅನ್ನೋದು ಕೇವಲ ಇಟ್ಟಿಗೆ ಸಿಮೆಂಟಿಂದ ನಿರ್ಮಿಸಿದಂಥ ಕಟ್ಟಡ ಅಲ್ಲ, ಅದೊಂದು ಭಾವನೆ. ಆದರೆ ಈ ನಗರೀಕರಣದ ಯುಗದಲ್ಲಿ ಸ್ವಂತ ಮನೆಯನ್ನು ಹೊಂದೋದು ಲಕ್ಷಾಂತರ ಜನರಿಗೆ ದೂರದ ಕನಸಾಗಿಯೇ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಬದುಕಿಗೆ ಆಸರೆಯಾಗುವಂಥದ್ದು ಬಾಡಿಗೆ ಮನೆ. ತಾತ್ಕಾಲಿಕ ನೆರಳು ನೀಡುವ ಈ ಬಾಡಿಗೆ ಮನೆಯಲ್ಲಿ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯು ಕಾಣುವ ಕಥೆಗಳು ಅನಂತ, ಅನುಭವಿಸುವ ವ್ಯಥೆಗಳು ಅಪಾರ.

ನಮ್ಮ ಪ್ರೀತಿಯ ರಾಮು ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಇಳೆಯರಾಜವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಕೆ ಕಲ್ಯಾಣ್ ಅವರ ರಚನೆಗೆ ಇಳೆಯರಾಜ ಅವರ ಸಂಗೀತವಿತ್ತು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಾಗ ತಕ್ಷಣ ನೆರಳು ಕೊಡುವಂಥದ್ದು ಬಾಡಿಗೆ ಮನೆ, ಹೀಗಾಗಿ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕೆಲಸ ಮಾಡುವ ಜಾಗಕ್ಕೆ ಅಥವಾ ಮಕ್ಕಳ ಶಾಲೆಗೆ ಹತ್ತಿರ ಇರುವಂಥ ಜಾಗದಲ್ಲಿ ನೆಲೆಸುವುದಕ್ಕೆ ಈ ಬಾಡಿಗೆ ಮನೆಗಳು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತವೆ. ಕೋಟ್ಯಂತರ ರೂಪಾಯಿ ಸಾಲ ಮಾಡಿ ತಕ್ಷಣ ಮನೆಯನ್ನು ಖರೀದಿ ಮಾಡೋದಕ್ಕೆ ಅಥವಾ ಕಟ್ಟೋದಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ಕಡಿಮೆ ವೆಚ್ಚದಲ್ಲಿ ವಾಸಿಸುವುದಕ್ಕೆ ಇದೊಂದೇ ಸೂಕ್ತವಾದಂಥ ಮಾರ್ಗ ಅನ್ಬೋದು. ಇನ್ನು ಕೆಲವೊಮ್ಮೆ ಕೆಲಸ ಬದಲಾದಾಗ ಅಥವಾ ಬೇರೆಯವರಿಗೆ ವರ್ಗಾವಣೆ ಆದಾಗ ಸುಲಭವಾಗಿ ಮನೆ ಬದಲಾಯಿಸುವುದಕ್ಕೆ ಅವಕಾಶ ಇರುತ್ತೆ. ಆದರೆ ಬಾಡಿಗೆ ಮನೆಯಲ್ಲಿ ವಾಸಿಸುವಂತಹ ಬಾಡಿಗೆದಾರರು ಪ್ರತಿನಿತ್ಯ ನೂರಾರು ಸವಾಲುಗಳನ್ನು ಎದುರಿಸ್ತಾನೆ ಇರ್ತಾರೆ. ಅದರಲ್ಲೂ ಅಡ್ವಾನ್ಸ್ ಮುಂಗಡ ಹಣ ಏನಿದೆ ಇದು ದೊಡ್ಡ ಹೊರೆ ಅಂತಲೇ ಕರಿಬೋದು. ಮನೆಗೆ ಸೇರುವ ಮೊದಲೇ 5-10 ತಿಂಗಳ ಬಾಡಿಗೆಯನ್ನು ಮುಂಗಡವಾಗಿ ನೀಡುವುದು ಒಂದು ದೊಡ್ಡ ಸವಾಲು. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ 100,000 ರೂಪಾಯಿ ಅಡ್ವಾನ್ಸ್ ಜೋಡಿಸುವುದು ಮಧ್ಯಮ ವರ್ಗದವರಿಗೆ ಅತ್ಯಂತ ಕಷ್ಟಕರ. ಇನ್ನು ಪ್ರತಿ ವರ್ಷ ಬಾಡಿಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ವರ್ಷಕ್ಕೊಮ್ಮೆ 5% ಇರ್ಬೋದು, 10%, ಹೀಗೆ ಬಾಡಿಗೆಯಲ್ಲಿ ಹೆಚ್ಚಳ ಆಗುವಂಥದ್ದು ಏನಿದೆ ಇದು ಒಂದು ಸಾಮಾನ್ಯ ನಿಯಮ. ಆದರೆ ಕೈಗೆ ಬರುವ ಸಂಬಳ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗದೇ ಇದ್ದಾಗ ತಿಂಗಳ ಬಜೆಟ್ ಹಳಿ ತಪ್ಪುತ್ತೆ.

ಸಂತೆಯಲ್ಲಿ ನಿಂತ ಕಬೀರ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಮಹಮ್ಮದ್ ಇರ್ಫಾನ್ ಮತ್ತು ಅನ್ವೇಷ್ ಅವರು ಹಾಡಿದ ಗೀತೆ ಇದು. ಗೋಪಾಲ ವಾಜಪೇಯಿ ಅವರ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿತ್ತು. ಪ್ರತಿಯೊಬ್ಬರು ಒಂದಲ್ಲ ಒಂದು ಬಾರಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಇರ್ತಾರೆ. ಹೌದು, ಇವತ್ತಿನ ಗಾನಭಜ್ಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಬಾಡಿಗೆದಾರರ ಕಥೆಯೇ ವ್ಯಥೆಯ ಬಗ್ಗೆ. ಬಾಡಿಗೆದಾರರ ಅತ್ಯಂತ ದೊಡ್ಡ ಸವಾಲು ಅಂದರೆ ಅದು ಮಾಲೀಕರ ಅತಿಯಾದಂತಹ ಕಟ್ಟುಪಾಡುಗಳು. ಗೋಡೆಗಳಿಗೆ ಮಳೆ ಹೊಡೆಯುವಂತಿಲ್ಲ, ಬಣ್ಣ ಹಾಳಾಗುವಂತಿಲ್ಲ, ಮನೆಗೆ ಬರುವ ಬಂಧು ಮಿತ್ರರ ತಂಗುವಿಕೆ ಮೇಲೆ ಅವರು ಕಣ್ಣಿಡ್ತಾ ಇರ್ತಾರೆ. ಇನ್ನು ಆಹಾರ ಪದ್ಧತಿಯ ಮೇಲೆ ಕಟ್ಟುಪಾಡುಗಳಿರ್ತವೆ. ವೆಜ್ ನಾನ್ ವೆಜ್ ವಿಚಾರದಲ್ಲಿ ಸಾಕಷ್ಟು ಕಟ್ಟುಪಾಡುಗಳಿರ್ತವೆ. ಸಾಕು ಪ್ರಾಣಿಗಳನ್ನು ಸಾಕುವುದಕ್ಕೆ ನಿಷೇಧ ಇರುತ್ತೆ. ಮನೆ ಖಾಲಿ ಮಾಡುವಂಥ ಆತಂಕ, ಮಾಲೀಕರು ಯಾವುದೇ ಸಮಯದಲ್ಲಿ ಮನೆ ಖಾಲಿ ಮಾಡಬಹುದು, ಮನೆ ಖಾಲಿ ಮಾಡಿ ಅಂತ ಹೇಳ್ಬೋದು ಅನ್ನುವಂಥ ಭಯ ಸದಾ ಕಾಡ್ತಾ ಇರುತ್ತೆ. ದಿಢೀರನೆ ಹೊಸ ಮನೆಯನ್ನು ಹುಡುಕೋದು, ಅಡ್ವಾನ್ಸ್ ಹೊಂದಿಸೋದು, ಜೊತೆಗೆ ಮಕ್ಕಳ ಶಾಲೆಯ ಹತ್ತಿರ ಮನೆ ಸಿಗದೇ ಇರುವಂಥದ್ದು ಒಂದು ದೊಡ್ಡ ತಲೆನೋವು. ಇನ್ನು ಶಿಫ್ಟಿಂಗ್ ಏನಿದೆ ಇದು ಕೂಡ ಭಾಳ ಕಷ್ಟದ ಕೆಲಸ. ಮನೆ ಖಾಲಿ ಮಾಡುವಾಗ ಪೇಂಟಿಂಗ್ ವೆಚ್ಚ ಅಂತ ಅಡ್ವಾನ್ಸ್ ಹಣದಲ್ಲಿ ಒಂದು ಅಥವಾ ಎರಡು ತಿಂಗಳ ಬಾಡಿಗೆಯನ್ನು ಕಡಿತಗೊಳಿಸಲಾಗುತ್ತೆ. ಜೊತೆಗೆ ಗೃಹ ಬಳಕೆಯ ವಸ್ತುಗಳನ್ನು ಸ್ಥಳಾಂತರಿಸುವಾಗ ಮನೆಯಲ್ಲಿರ್ತಕ್ಕಂತಹ ಸಾಮಾನುಗಳು ಹಾಳಾಗ್ತವೆ. ಅದಕ್ಕಾಗುವ ವೆಚ್ಚ ಬಾಡಿಗೆದಾರರ ಹೊಟ್ಟೆ

ರಾಜು ಅನಂತಸ್ವಾಮಿ ಮತ್ತು ನಂದಿತ ಅವರ ಧ್ವನಿಗಳಲ್ಲಿ ಮೂಡಿಬಂತು ಅಮೃತ ಧಾರೆ ಚಿತ್ರದ ಈ ಹಾಡು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತ ಈ ಗೀತೆಗಿತ್ತು. ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಗ್ತಾ ಇದ್ದೀವಿ. ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:29:38.

ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಬಾಡಿಗೆದಾರರ ಕಥೆ ವ್ಯಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಸ್ವಂತ ಮನೆಯ ಕನಸು ನನಸಾಗುವವರೆಗೆ ಬಾಡಿಗೆ ಮನೆಯು ಬದುಕಿನ ಓಟದಲ್ಲಿ ನಮಗೆ ನೆರಳು ನೀಡುವ ತಂಗುದಾಣ. ವ್ಯಥೆಯ ನಡುವೆಯೂ ಅಲ್ಲಿ ಕಟ್ಟಿಕೊಳ್ಳುವ ಪುಟ್ಟ ಪುಟ್ಟ ನೆನಪುಗಳು ಪ್ರತಿಯೊಬ್ಬರ ಜೀವನಕ್ಕೂ ಹೊಸ ಅರ್ಥ ನೀಡ್ತವೆ. ಬಾಡಿಗೆ ಮನೆಗೆ ಕಾಲಿಡುವ ಮೊದಲ ಹೆಜ್ಜೆಯಲ್ಲಿ ಆರ್ಥಿಕ ಸವಾಲುಗಳು ಎದುರಾಗ್ತವೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ 5-10 ತಿಂಗಳ ಬಾಡಿಗೆಯನ್ನು ಅಡ್ವಾನ್ಸ್ ರೂಪದಲ್ಲಿ ನೀಡೋದು ಕಡ್ಡಾಯ. ಕಷ್ಟಪಟ್ಟು ಉಳಿಸಿದ ಸಂಪೂರ್ಣ ಹಣ ಅಥವಾ ಸಾಲ ಮಾಡಿ ತಂದ ಮೊತ್ತವನ್ನು ಮಾಲೀಕರ ಕೈಗಿಡಬೇಕಾಗತ್ತೆ. ಸಂಬಳ 5% ಹೆಚ್ಚಾದರೆ ಬಾಡಿಗೆ 10% ಏರುತ್ತೆ. ಇದು ತಿಂಗಳ ಕೊನೆಯಲ್ಲಿ ಕುಟುಂಬದ ಬಜೆಟನ್ನೇ ಬುಡಮೇಲು ಮಾಡಿಬಿಡುತ್ತೆ. ಮನೆ ಖಾಲಿ ಮಾಡುವ ಸಂದರ್ಭದಲ್ಲಿ ಬಣ್ಣ ಬಳಿಯುವ ವೆಚ್ಚ ಅಂತ 1 ಅಥವಾ 2 ತಿಂಗಳ ಬಾಡಿಗೆಯನ್ನು ಅಡ್ವಾನ್ಸ್ ರೂಪದಲ್ಲಿ ಕಡಿತಗೊಳಿಸುವುದು ಬಾಡಿಗೆದಾರರ ಜೇಬಿಗೆ ಬೀಳುವ ಮತ್ತೊಂದು ದೊಡ್ಡ ಪೆಟ್ಟು.

ಕಾನೂರು ಹೆಗ್ಗಡತಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ನರಸಿಂಹನಾಯಕ್, ವಿಷ್ಣು, ಅಚಲ ಮತ್ತು ಕುಸುಮ ಅವರು ಹಾಡಿದ ಗೀತೆ. ಕುವೆಂಪು ಅವರ ರಚನೆಗೆ ವಿ ವಿ ಕಾರಂತವರ ಸಂಗೀತವಿತ್ತು. ಬಾಡಿಗೆ ಮನೆಗೆ ದುಡ್ಡು ಕೊಟ್ಟರೂ ಅಲ್ಲಿ ಪೂರ್ಣ ಸ್ವಾತಂತ್ರ್ಯ ಸಿಗೋದು ಬಹಳ ಅಪರೂಪ. ಗೋಡೆಗೆ ಫೋಟೋವನ್ನು ನೇತಾಕುವ ಉದ್ದೇಶದಿಂದ ಒಂದು ಸಣ್ಣ ಮಳೆ ಹೊಡೆದ್ರೂ ಹೊಡಿಬೇಕು ಅಂದರೂ ಅಲ್ಲಿ ಮಾಲೀಕರ ಅಂಜಿಕೆ ಇದ್ದೇ ಇರುತ್ತೆ. ಮನೆಗೆ ಇಷ್ಟವಾದ ಬಣ್ಣ ಬಳಿಯುವಂತಿಲ್ಲ, ಸಣ್ಣ ಪುಟ್ಟ ಬದಲಾವಣೆ ಮಾಡುವಂತಿಲ್ಲ, ಬಂಧುಗಳು ಬಂದು ಹೆಚ್ಚು ದಿನ ಇರಬಾರ್ದು, ರಾತ್ರಿ 10 ಗಂಟೆ ನಂತರ ಗೇಟ್ ಮುಚ್ಚಲಾಗುತ್ತೆ, ಸಸ್ಯಾಹಾರಿಗಳಿಗೆ ಮಾತ್ರ ಮನೆ, ಸಾಕು ಪ್ರಾಣಿಗಳನ್ನು ತರುವಂತಿಲ್ಲ, ಹೀಗೆ ಸಾಲು ಸಾಲು ಷರತ್ತುಗಳ ನಡುವೆಯೇ ಜೀವನ. ಕೆಲವೊಮ್ಮೆ ಮಾಲೀಕರು ಮೇಲ್ಛಾವಣಿಯಲ್ಲಿ ಅಥವಾ ಕೆಳಗಿನ ಮಹಡಿಯಲ್ಲಿ ವಾಸಿಸ್ತಾ ಇದ್ದರೆ ಪ್ರತಿದಿನದ ಪ್ರತಿಯೊಂದು ಚಟುವಟಿಕೆಯ ಮೇಲೂ ಒಂದು ಕಣ್ಣಿರ್ತಾರೆ ಅನ್ನುವಂತಹ ಭಾವನೆ ಸದಾ ಕಾಡ್ತಾ ಇರುತ್ತೆ. ಬಾಡಿಗೆದಾರರಿಗೆ ಅತ್ಯಂತ ಕಠಿಣವಾದ ಕ್ಷಣ ಯಾವುದು ಅಂದರೆ ಅದು ಮನೆಯನ್ನು ಖಾಲಿ ಮಾಡುವಂಥದ್ದು. ದಿಢೀರ್ ನೋಟಿಸ್ ಬಂದ್ಬಿಡುತ್ತೆ, ಏನಂದರೆ ಮುಂದಿನ ತಿಂಗಳು ಮನೆ ಖಾಲಿ ಮಾಡಿ ನಮ್ಮ ಸಂಬಂಧಿಕರು ಬರ್ತಾ ಇದ್ದಾರೆ ಅಂತ. ಮಾಲೀಕರ ಆ ಒಂದು ಮಾತು ಇಡೀ ಕುಟುಂಬದ ನೆಮ್ಮದಿಯನ್ನೇ ಕೆಡಿಸಿಬಿಡುತ್ತೆ. ಇಡೀ ಮನೆಯ ಸಾಮಾನುಗಳನ್ನು ಕಾರ್ಡ್ಬೋರ್ಡ್ ಪೆಟ್ಟಿಗೆಯಲ್ಲಿ ಕಟ್ಟೋದು, ಶಿಫ್ಟಿಂಗ್ ಮಾಡುವಾಗ ಆ ನೆಚ್ಚಿನ ಪಾತ್ರೆ ಪಗಡೆಗಳು ಅಥವಾ ಪೀಠೋಪಕರಣಗಳು ಮುರಿದು ಹೋಗುವುದೇನಿದೆ ಅದು ಎದೆಯನ್ನು ಹಿಂಡುವ ಅನುಭವ. ಹೊಸ ಮನೆ ಹುಡುಕುವಾಗ ಮಕ್ಕಳ ಶಾಲೆಯ ಅಂತರ, ಆಧಾರ್ ಕಾರ್ಡ್, ಗ್ಯಾಸ್ ಸಂಪರ್ಕ, ಜೊತೆಗೆ ಬ್ಯಾಂಕ್ ಖಾತೆಗಳ ವಿಳಾಸ ಬದಲಾಯಿಸೋದು ದೊಡ್ಡ ಸರ್ಕಸ್.

ಬಾಡಿಗೆ ಮನೆಯ ಬದುಕು ಕೇವಲ ವ್ಯಥೆ ಅಷ್ಟೇ ಅಲ್ಲ, ಅಲ್ಲಿ ಕೆಲವು ಸುಂದರ ಕಥೆಗಳು ಕೂಡ ರೂಪುಗೊಳ್ತವೆ. ಕಥೆಯ ಇನ್ನೊಂದು ಮಗ್ಗಲು ಬೆಸೆದುಕೊಳ್ಳುವ ಬಾಂಧವ್ಯಗಳ ಬಗ್ಗೆ ಮಾತಾಡೋಣ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. ಪ್ರದೇಶ ಸಮಾಚಾರದ ನಂತರ ಗಾನಭಜನ ಕಾರ್ಯಕ್ರಮ ಮುಂದುವರಿಯುವುದು.

ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರಿ ಮಳೆ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರಂ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರಂ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನು ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ 27ರಂದು ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಬರ ಪರಿಶೀಲಿಸಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆ ಹಾನಿ ಹಾಗೂ ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇನ್ನೊಂದೆಡೆ, ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಶೇಕಡ 59%ರಷ್ಟು ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಗಾಣ, ಗುಂಡ್ಲುಪೇಟೆ ತಾಲೂಕಿನ ನಿಟ್ರೆ ಗ್ರಾಮದಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಹಾಗೂ ವಿಬಿ ಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು, 41,770 ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳಿಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 100 ದಿನಗಳ ಕಾರ್ಯ, ನೇಮಕಾತಿ, ಆದ್ಯತಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ಹಾಗೂ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಕೆಪಿಎಸ್ ಶಾಲೆಗಳ ಡಿಪಿಆರ್ ಅನುಮೋದನೆ, ಟೆಂಡರ್ ಕರೆಯಲು ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ನೀಡುವುದರ ಮೂಲಕ ಅನುಷ್ಠಾನ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿಯಲ್ಲಿ ಕೃತಕ ಬುದ್ಧಿಮತ್ತೆ ತರಬೇತಿ ಪ್ರಾರಂಭಿಸಲಾಗಿದ್ದು, 6ನೇ ತರಗತಿಯಿಂದ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಬೆಂಬಲದೊಂದಿಗೆ ಖಾಸಗಿ ನೆರವು ಪಡೆಯಲು ಸೂಚಿಸಲಾಗಿದೆ. ಶಾಲೆಗಳಲ್ಲಿ ಎಐ ತರಬೇತಿ ನೀಡಲು ಗೂಗಲ್

0: ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ದಿಗೆ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ ಹೊಂದಲಾಗಿದೆ ಎಂದರು. ಬಿಎಂಆರ್ ವ್ಯಾಪ್ತಿಯಲ್ಲಿ 9 ಹೊಸ ಇಂಟಿಗ್ರೇಟೆಡ್ ಕೈಗಾರಿಕಾ ಟೌನ್ಶಿಪ್ ರೂಪಿಸಬೇಕಾಗಿದೆ ಎಂದರು. ಪ್ರತಿಯೊಬ್ಬರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಬದ್ದತೆಯಾಗಿದೆ. ಈ ನಿಟ್ಟನಲ್ಲಿ 6-6.5 lakh ಮನೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಕೆಜಿಎಫ್ 3 ಕಾರಿಡಾರ್ಗಳನ್ನು ಸಂಪರ್ಕಿಸುವ 270 km ವ್ಯಾಪ್ತಿಯ ಪ್ರಸ್ತಾವಿತ ಮುಂಬೈ ಬೆಂಗಳೂರು ಹೈಸ್ಪೀಡ್ ರೈಲನ್ನು ಮೈಸೂರಿಗೆ ವಿಸ್ತರಿಸಲು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ್ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. October 18-20 ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವಿಶೇಷ ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಮೈಸೂರು ದಸರಾ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯಿಂದ ನಡೆಯಲಿರುವ ಈ ಸಾಹಸಮಯ ಪ್ರದರ್ಶನ ಪ್ರವಾಸಿಗರು ಹಾಗೂ ಕರ್ನಾಟಕದ ಜನರಿಗೆ ವಿಶೇಷ ಆಕರ್ಷಣೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 2028 November 26 ನಡೆದ ಮುಂಬೈ ದಾಳಿ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮುಂಬೈ ನಗರವನ್ನು 4 ಕಾಲ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಆಗಿನ ಕೇಂದ್ರ ಸರ್ಕಾರ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಏನಿದ್ದರೂ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆ ಯಾಚಿಸುವ ಈ ಪದ್ಧತಿ 2016 September ಕೊನೆಗೊಂಡಿತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 February ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿತು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ 2025 May ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮುಂಗಾರು ಇಂದು ಸಕ್ರಿಯವಾಗಿತ್ತು. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ 24 ಅವಧಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡದ ಶಕ್ತಿನಗರದಲ್ಲಿ 110 mm ಅತ್ಯಧಿಕ ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲೂ ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಳಿದಂತೆ ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರಿ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: 92.9 ಎಫ್ಎಂ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

0: 90.9 FM.
1: ಆರು ಗಂಟೆ 6:52 ಮತ್ತೊಮ್ಮೆ ಇವತ್ತಿನ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮೂರ ಹೈಕ್ಳು ಚಿತ್ರದ ಹಾಡನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿದೆ ಈ ಹಾಡು. ಪ್ರಸನ್ನ ಶೆಟ್ಟಿ ಅವರ ರಚನೆ, ಶಕೀಲ್ ಅಹಮದ್ ಅವರ ಸಂಗೀತ ಈ ಹಾಡಿಗಿದೆ.

0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯು ಆರ್ ಅನಂತಮೂರ್ತಿ ಸಮಕಾಲೀನ ಬರಹಗಾರರಲ್ಲಿ ಅದಮ್ಯ ಚೇತನ ಅಂತಾನೆ ಹೆಸರು ಪಡೆದವರು. ಸಂಸ್ಕಾರ, ಭಾರತೀಪುರ, ಘಟಶ್ರಾದ್ದ, ಅವಸ್ಥೆ, ದಿವ್ಯಾ, ಸೂರ್ಯನ ಕುದುರೆ, ಹೀಗೆ ಅವರ ಎಲ್ಲ ಕಾದಂಬರಿಗಳು ಪ್ರಸಿದ್ಧವಾದ ಕಾದಂಬರಿಗಳು. ಸಾಹಿತ್ಯಕ್ಕೆ ಅವರು ನೀಡಿದ ಸೇವೆಯನ್ನ ಪರಿಗಣಿಸಿ ಅವರಿಗೆ 1994 ಜ್ಞಾನಪೀಠ ಪ್ರಶಸ್ತಿ ಅರಸಿ ಬಂತು. ನಮ್ಮ ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಅವರ ಧ್ವನಿಯನ್ನ ಕೇಳೋಣ. ಶತಮಾನದ ಸಾಹಿತ್ಯವನ್ನ ಅವಲೋಕಿಸ್ತಾ ಒಂದು ಸಂಸ್ಕೃತಿಯ ಒಳಿತು ಅಂದ್ರೆ ಏನು, ಒಂದು ಸಂಸ್ಕೃತಿ ಬೆಳೆದು ಬರೋದು ಹೇಗೆ, ಸಾಹಿತ್ಯಕ್ಕೆ ಏನೆಲ್ಲ ಪ್ರೇರಣೆಗಳು ಇರುತ್ತವೆ ಅನ್ನೋದನ್ನ ವಿವರಿಸಿದ್ದಾರೆ. ಅವರ ಸಂದರ್ಶನದ ಆಯ್ದ ಒಂದು ಭಾಗವನ್ನ ನಾವೀಗ ಆಲಿಸೋಣ.
2: ನಮ್ಮದಲ್ಲದ ಇನ್ನೊಂದು ಚರಿತ್ರೆಯಲ್ಲೂ ಬದುಕ್ತಾ ಇದ್ದೀವಿ ಅನ್ನೋದು ಮೊದಲನೆಯ ಮಹಾಯುದ್ಧದ ಕಾಲ. ಆ ಅನುಭವ ಸಾರ್ವತ್ರಿಕಗೊಳ್ಳುತ್ತಾ ಹೋಗಿರೋದೇ ಭಾರತದ ಚರಿತ್ರೆ. ಅದಕ್ಕೆ ತದ್ವಿರುದ್ಧವಾದ್ದು ಇರಲಿಲ್ಲ ಅಂತಲ್ಲ, ಇದ್ದರೂ ಇದು ನಮ್ಮ ವಿದ್ಯಾಭ್ಯಾಸವನ್ನು, ನಮ್ಮ ಜೀವನ ಕ್ರಮವನ್ನು, ನಾವು ತಿನ್ನುವ ಆಹಾರವನ್ನು, ನಾವು ಮಾಡುವ ಆಲೋಚನೆಗಳನ್ನು ಇವತ್ತು ಕಟ್ಟುತ್ತಾ ಇದೆ. ಅದರ ನಡುವೆ ಕನ್ನಡ ತನ್ನತನವನ್ನು, ತನ್ನ ವಿಶಿಷ್ಟತೆಯನ್ನು ಹೇಗೆ ಕಾಪಾಡಿಕೊಳ್ಳಲು ನೋಡಿದೆ. ನೋಡುವಾಗ ಅದರ ಮುಖ್ಯ ಪ್ರೇರಣೆಗಳೇನು, ಮುಖ್ಯವಾದ ಪ್ರೇರಣೆಗಳು ಜಗತ್ತಿನಲ್ಲೇ ಮುಖ್ಯವಾದ ಪ್ರೇರಣೆಗಳು ಯಾವುದು ಅಂತ ನೋಡಿದಾಗ ಅತ್ಯಂತ ಮುಖ್ಯ ಪ್ರೇರಣೆಗಳು ಎರಡು: ಸಮತೆಯ ಹಸಿವು ಮತ್ತು ದೇವರ ಹಸಿವು ಅಂತ ಕರೆದೆ. ಈ ಶತಮಾನದ ಎರಡು ದೊಡ್ಡ ಹಸಿವುಗಳು, ಬಹಳ ದೊಡ್ಡವರಲ್ಲಿ ಕಂಡ ಹಸಿವುಗಳು ಇವೆರಡು. ಯಾರಲ್ಲಿ ಈ ಎರಡು ಹಸಿವು ಒಟ್ಟಿಗೆ ಇತ್ತೋ, ಒಟ್ಟಿಗೆ ಸಮತೆಯ ಹಸಿವೆ, ದೇವರ ಹಸಿವಾಗಿ ಅಥವಾ ಆಧ್ಯಾತ್ಮಿಕತೆಯ ಹಸಿವಾಗಿ, ಆಧ್ಯಾತ್ಮಿಕ ಹಸಿವು ಅನ್ನೋದೇನೆ ಅದು ಸಫಲವಾಗೋದಕ್ಕೋಸ್ಕರವಾಗಿಯೇ ಅದು ಸಮತೆಯ ಹಸಿವಾಗದು. ಇದು ಈ ಶತಮಾನದಲ್ಲಿ ಮಾತ್ರ ಅಲ್ಲ, ಕನ್ನಡ ನಾಡಿಗೆ 12 ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ವಚನಕಾರರಲ್ಲಿ ಶಿವನ ಬಗ್ಗೆ ಇರುವ ಹಸಿವು, ಆಧ್ಯಾತ್ಮಿಕ ಹಸಿವು ಅಲ್ಲಿಗೆ ನಿಲ್ಲೇ ಇಲ್ಲ, ಸಮತೆಯ ಹಸಿವಾಯಿತು. ಯಾವುದು ಸಮತೆಯ ಹಸಿವು, ಯಾವುದು ಆಧ್ಯಾತ್ಮಿಕ ಹಸಿವು ಅನ್ನುವುದನ್ನು ವ್ಯತ್ಯಾಸ ಮಾಡಿ ಹೇಳಲಾರದೇ ಇದ್ದಷ್ಟು ಒಂದೇ ಆಯಿತು. ಅದು ಗಾಢವಾದರೆ ಆಧ್ಯಾತ್ಮಿಕ ಹಸಿವು, ಅದು ಸಮತೆಯ ಹಸಿವಾಗತ್ತೆ. ಸಮತೆಯ ಹಸಿವು ಅತ್ಯಂತ ಗಾಢವಾದಾಗ ಅದು ಕೇವಲ ಮನುಷ್ಯರ ನಡುವಿನ ಸಮತೆಯ ಹಸಿವಾಗದೆ ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲವನ್ನೂ ಒಳಗೊಳ್ಳೋದಕ್ಕೆ ಶುರು ಮಾಡುತ್ತೆ.
3: ಐರೋಪ್ಯೀಕರಣದ ಮುಖಾಂತರ ಸಮತೆ ಮತ್ತು ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗಾಢವಾಗುವುದರ ಮುಖಾಂತರ ಸಮತೆ, ಇವೆರಡರ ನಡುವೆ ಒಂದು ತಿಕ್ಕಾಟಾಗಿದೆ. ಅದನ್ನು ನೀವು ಕನ್ನಡ ಸಾಹಿತ್ಯದ ಉದ್ದಕ್ಕೂ ಬೇಂದ್ರೆಯಲ್ಲಿ, ಕುವೆಂಪುರವರಲ್ಲಿ, ಮಾಸ್ತಿಯಲ್ಲಿ ಕಾಣಬಹುದು. ಹೆಚ್ಚು ಕಾರಂತರಲ್ಲದ ಕಾಣುತ್ತೋ ಇಲ್ಲಿ ಹೋಗೋದು ಅಂದರೆ ಅವರು ಇದ್ದದ್ದು ಒಂದೇ ಬಟ್ಟೆಯಲ್ಲಿ, ಆಡಿದ್ದು ಒಂದೇ ಮಾತನ್ನು. ಅವರು
2: ಅಂದರೆ ಒಂದು ಹೊಸ ವಿಚಾರ ಡಾರ್ವಿನ್ ಮುಖಾಂತರ ಬಂತಲ್ಲ, ಆ ರೀತಿಯ ಹೊಸ ವಿಚಾರಗಳೆಲ್ಲ ಹುಟ್ಟಿದ್ದು ಯುರೋಪಿನ ವಿಕೇಂದ್ರೀಕೃತಗೊಳ್ಳೋದರ ಮುಖಾಂತರ ಬೆಳೆದ ಭಾಷೆಗಳಿಂದ, ಜನಸಾಮಾನ್ಯರ ಭಾಷೆಯಲ್ಲಿ ಅಂತ ಅದರ ಅರ್ಥ. ಅಂಥ ಇಂಗ್ಲೀಷ್ ಭಾಷೆಯೇ ಶೇಕ್ಸ್ಪಿಯರನ್ನು ಪಡೆಯಬಲ್ಲದಾಗಿತ್ತು, ಆಮೇಲೆ ವರ್ಡ್ಸ್ವರ್ತನ್ನು ಪಡೆಯಬಲ್ಲದಾಗಿತ್ತು, ರಷ್ಯಾದಲ್ಲಿ ಟಾಲ್ಸ್ಟಾಯನ್ನು ಪಡೆಯಬಲ್ಲದಾಗಿತ್ತು, ಇಟಾಲಿಯನ್ನಲ್ಲಿ ಡ್ಯಾಂಟಿಯನ್ನು ಪಡೆಯಬಲ್ಲದಾಗಿತ್ತು, ಭಾರತದಲ್ಲೂ ಕೂಡ ತುಳಸಿದಾಸನನ್ನು ಪಡೆದದ್ದಂಥ ಭಾಷೆ, ಕಬೀರ್ನನ್ನು ಪಡೆದದ್ದಂಥ ಭಾಷೆ, ಪಂಪನನ್ನು, ಬಸವನನ್ನು, ಅಲ್ಲಮನನ್ನು ಪಡೆದದ್ದಂಥ ಭಾಷೆ. ಆದರೆ ಅದು ತನ್ನ ಹಿಂದಿನದನ್ನು ನಿರಾಕರಿಸಲಿಲ್ಲ, ಅದರ ಜೊತೆ ಸಂವಾದ ಮಾಡಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ಫಾರ್ಮ್ 6ನಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಫಾರ್ಮ್ 6ನಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ಪರಿಸರ ಸಂರಕ್ಷಣೆ ಮತ್ತು ಆಧುನಿಕ ಅಭಿವೃದ್ಧಿ ಪರಿಸರ ವಿರುದ್ಧವಾದ ಮಾರ್ಗಗಳಲ್ಲ, ಬದಲಾಗಿ ಒಂದಕ್ಕೊಂದು ಪೂರಕವಾಗಿದೆ ಎಂಬುದನ್ನು ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಖನ್ ಸಾಹು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಶ್ವ ಆವಾಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60ಕ್ಕೆ ಏರಿದ್ದು ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಆಪ್ ಆಧಾರಿತ ಡಿಜಿಟಲ್ ಸಾರಿಗೆ ಸೇವೆಗಳನ್ನು ಬಳಸುವ ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಲು ರಾಷ್ಟೀಯ ಮಹಿಳಾ ಆಯೋಗ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. 2013 ನ್ಯಾಯಮೂರ್ತಿ ಜೆಎಸ್ ವರ್ಮಾ ಸಮಿತಿಯ ವರದಿಯನ್ನು ಪರಿಗಣಿಸಿ ಈ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ಧಿಗೆ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿನ ತೀವ್ರ ಬರಗಾಲದಿಂದ ಜಿಎಸ್ಟಿ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಜಿಎಸ್ಟಿ ಸಂಗ್ರಹ ಹೆಚ್ಚಿಸಲು ಯಾವ ರೀತಿಯ ಪ್ರಯತ್ನ ಮಾಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ, ಗಂಗಾವತಿ ಹಾಗೂ ಕುಕನೂರು ತಾಲೂಕುಗಳಲ್ಲಿ ಇಂದು ಕೇಂದ್ರ ಬರ ಅಧ್ಯಯನ ತಂಡ ಮಳೆ ಕೊರತೆಯಿಂದಾಗಿ ಹಾನಿಗೀಡಾದ ಬೆಳೆಹಾನಿ ಪರಿಸ್ಥಿತಿಯ ಪರಿಶೀಲನೆ ನಡೆಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲ 5 ಪ್ರಕಾರಗಳ ನಿರ್ಮಾಣಕ್ಕೆ

0: ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಸ್ಟುಡಿಯೋ ಸಮಯ 7:07:02 ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಬಾಡಿಗೆದಾರರ ಕಥೆ ವ್ಯಥೆಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕಾರ್ಯಕ್ರಮವನ್ನು ಕೇಳ್ತಾ ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶಗಳನ್ನು ಜೊತೆಗೆ ನಿಮ್ಮ ಹೆಸರುಗಳನ್ನು ಕೂಡ ನಾವು ಓದ್ತೀವಿ. ಬಾಡಿಗೆ ಮನೆಯ ಬದುಕು ಬರೀ ವ್ಯಥೆಯಷ್ಟೇ ಅಲ್ಲ, ಅಲ್ಲಿ ಕೆಲವು ಸುಂದರ ಕಥೆಗಳು ಕೂಡ ರೂಪುಗೊಳ್ತವೆ. ಎಲ್ಲ ಮಾಲೀಕರು ಕಠಿಣ ಮನಸ್ಸಿನವರಲ್ಲ. ಕಷ್ಟದ ಸಮಯದಲ್ಲಿ ಕುಟುಂಬದ ಹಿರಿಯರಂತೆ ಜೊತೆಯಲ್ಲಿ ನಿಂತು ಹಬ್ಬ ಹರಿದಿನಗಳಲ್ಲಿ ಸಿಹಿಯನ್ನು ಹಂಚಿ ಸ್ವಂತ ಸಂಬಂಧಿಕರಿಗಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರುವಂತಹ ಮಾಲೀಕರು ಕೂಡ ಇದ್ದಾರೆ. ಇನ್ನು ಒಂದೇ ಕಟ್ಟಡದಲ್ಲಿ ಅಥವಾ ಗಲ್ಲಿಯಲ್ಲಿ ವಾಸಿಸುವ ಇತರ ಬಾಡಿಗೆದಾರರು ಕಷ್ಟ ಸುಖಗಳಿಗೆ ಆಸರೆಯಾಗಿ ಹೊಸ ಊರಿನಲ್ಲಿ ಪರಕಿ ಅನ್ನುವಂಥ ಭಾವನೆಯನ್ನು ಹೋಗಲಾಡಿಸ್ತಾರೆ. ನಮ್ಮ ಸ್ವಂತ ಮನೆಯ ಕನಸಿಗೆ ಚಾಲನೆ ಸಿಗುವಂಥದ್ದೇ ಬಾಡಿಗೆ ಮನೆಯ ಮೂಲಕವೇ. ಪ್ರತಿ ತಿಂಗಳು ನೀಡುವ ಬಾಡಿಗೆ ರಶೀದಿಯು ಪ್ರತಿಯೊಬ್ಬ ಬಾಡಿಗೆದಾರನ ಮನಸ್ಸಿನಲ್ಲಿ ಒಂದಲ್ಲ ಒಂದಿನ ನನಗೂ ಒಂದು ಪುಟ್ಟ ಸ್ವಂತ ಮನೆ ಇರಬೇಕು ಅನ್ನುವಂತಹ ತೀವ್ರ ಆಕಾಂಕ್ಷೆಯನ್ನು ಹುಟ್ಟು ಹಾಕುತ್ತೆ. ಈ ಬಾಡಿಗೆ ಮನೆಯ ಸವಾಲುಗಳೇ ಮನುಷ್ಯನನ್ನು ಹೆಚ್ಚು ದುಡಿಯೋದಕ್ಕೆ, ಹಣ ಉಳಿಸೋದಕ್ಕೆ, ಜೊತೆಗೆ ಸ್ವಂತ ಊರಿನ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಪ್ರೇರೇಪಿಸುತ್ತೆ.

ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಂದಿತಾ ಮತ್ತು ಸಂಗಡಿಗರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಗೆ ಮನುಮೂರ್ತಿ ಅವರ ಸಂಗೀತವಿತ್ತು. ಸಮಾಜದಲ್ಲಿ ಸ್ವಂತ ಮನೆ ಇರುವವರಿಗೂ, ಬಾಡಿಗೆ ಮನೆಯಲ್ಲಿ ಇರುವವರಿಗೂ ಅವರಿಗೆ ಸಿಗುವಂತಹ ಗೌರವಕ್ಕೆ, ಸಿಗುವ ನೋಟಕ್ಕೆ ಒಂದಷ್ಟು ವ್ಯತ್ಯಾಸಗಳಿವೆ. ಮದುವೆ ಅಥವಾ ವಿವಾಹದ ಮಾತುಕತೆಗಳು ಬರುವಾಗ ಸ್ವಂತ ಮನೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೊದಲ ಸಾಲ ನಿಲ್ಲುತ್ತೆ. ಸ್ವಂತ ಮನೆ ಇಲ್ಲದೇ ಇರೋದು ವ್ಯಕ್ತಿಯ ಯೋಗ್ಯತೆಯನ್ನೇ ಪ್ರಶ್ನಿಸುವಂತೆ ಮಾಡೋದು ಮಧ್ಯಮ ವರ್ಗದವರಿಗೆ ತೀವ್ರವಾದಂಥ ನೋವನ್ನು ತರುತ್ತೆ. ಇನ್ನು ಹೊಸ ಮನೆಯನ್ನು ಸೇರುವಂಥ ಸಂದರ್ಭದಲ್ಲಿ ನಡೆಯುವಂಥ ಪರಿಶೀಲನೆ, ಗುರುತಿನ ಚೀಟಿಗಳ ಸಾಲು ಸಾಲು ದಾಖಲೆಗಳು, ಮಾಲೀಕರ ಕಡೆಯಿಂದ ಎದುರಾಗುವಂತಹ ಚಾರಿತ್ರ್ಯದ ಪರೀಕ್ಷೆಯಂತಹ ಪ್ರಶ್ನೆಗಳು ಬಾಡಿಗೆದಾರರನ್ನು ಸ್ವಾಭಿಮಾನಕ್ಕೆ ಮತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತಂದುಬಿಡುತ್ತೆ. ಮನೆ ಬದಲಾವಣೆ ಅನ್ನೋದು ಮನೆಯಲ್ಲಿರುವ ಮಕ್ಕಳು ಜೊತೆಗೆ ಹಿರಿಯರ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತೆ. ಪ್ರತಿ 2-3 ವರ್ಷಗಳಿಗೊಮ್ಮೆ ಮನೆಯನ್ನು ಬದಲಾಯಿಸಿದಾಗ ಮಕ್ಕಳು ತಮ್ಮ ನೆಚ್ಚಿನ ಗೆಳೆಯರನ್ನು, ನೆರೆಹೊರೆಯವರನ್ನು ಕಳೆದುಕೊಳ್ಳಬೇಕಾಗತ್ತೆ. ಹೊಸ ವಾತಾವರಣಕ್ಕೆ ಮತ್ತೆ ಹೊಂದಿಕೊಳ್ಳೋದು ಅವರ ಎಳೆಯ ಮನಸ್ಸಿಗೆ ದೊಡ್ಡ ಸವಾಲೇ ಸರಿ. ಇನ್ನು ಕೆಲವೊಮ್ಮೆ ಲಿಫ್ಟ್ ಇಲ್ಲದ 2ನೇ ಅಥವಾ 3ನೇ ಮಹಡಿಯ ಬಾಡಿಗೆ ಮನೆಗಳಲ್ಲಿ ವಾಸಿಸುವಂಥ ವೃದ್ಧರಿಗೆ ಹೊರಗೆ ಬರೋದಕ್ಕೆ, ಅಂಗಳದಲ್ಲಿ ಕುಳಿತು ಗಾಳಿಯನ್ನು ಸೇವಿಸುವುದಕ್ಕೆ ಸಾಧ್ಯವಾಗದೆ 4 ಗೋಡೆಗಳ ನಡುವೆಯೇ ಬಂಧಿಯಾದಂಥ ಅನುಭವ ಆಗುತ್ತೆ.

0: ಬದ್ರಿ ಪ್ರಸಾದ್ ಅವರ ಕಂಠಸಿರಿಯಲ್ಲಿ ಮೂಡಿಬಂತು ರಾವಣ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು. ಬಾಡಿಗೆ ಮನೆ ಅಂದರೆ ಕೇವಲ ಇಟ್ಟಿಗೆ ಸಿಮೆಂಟ್ನ ಕಟ್ಟಡ ಅಲ್ಲ, ಅದೊಂದು ನಮಗಾಗಿಯೇ ನಿರ್ಮಾಣವಾದ ತಾತ್ಕಾಲಿಕ ರಂಗಸ್ಥಳ ಅಂತ ಕರಿಬಹುದು. ರಂಗಭೂಮಿಯಲ್ಲಿ ನಟರು ಬಂದು ತಮ್ಮ ಪಾತ್ರ ಮುಗಿಸಿ ನಿರ್ಗಮಿಸುವಂತೆ ಬಾಡಿಗೆದಾರರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಾಕ್ತಾನೆ ಇರ್ತಾರೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:20:05.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ, ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಕೇಳ್ತಾ ಇದ್ದೀರಾ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಈಗ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪ್ರಿಯಹಿತಗಳನ್ವೇಷ ಇಂ ಕರ್ಮ ಪರಿಪೋಷೆ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ. ಪ್ರಿಯಹಿತಗಳನ್ವೇಷ ಇಂ ಕರ್ಮ ಪರಿಪೋಷ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ. ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ. ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ.

ಇದು ಕೂಡ ಜಗತ್ತಿನ ಪ್ರವರ್ಧನೆಗೆ ಸಂಬಂಧಪಟ್ಟಿರುವಂತಹದ್ದೇ ಕೂಡ. ಪ್ರಿಯ ಹಿತಗಳ ಅನ್ವೇಷಯಂ ಕರ್ಮ ಪರಿಪೋಷೆ, ಇದೆಲ್ಲ ಪ್ರತಿಯೊಂದು ಪದಗಳು ಕೂಡ ಸಂಸ್ಕೃತ ಕನ್ನಡ ಎರಡೂ ಚೆನ್ನಾಗಿ ನಾವು ಬರಬೇಕು. ನಮಗೆ ಮಂಗುತಿ ಮೂಲಕ ಅರ್ಥ ಆಗಬೇಕಾದ್ರೆ ಈ ಪದ್ಯವನ್ನು ಓದಿದ ತಕ್ಷಣ ನಮಗೆ ಅರ್ಥ ಆಗೋದು ಕಷ್ಟ. ನನಗೆ ಪ್ರಿಯವಾದದ್ದು ಹಿತವಾದದ್ದು ಬೇಕು ಅಂತ ಆ ಹುಡುಕಿನಲ್ಲಿ ಹುಡುಕಾಟದಲ್ಲಿ ಮನುಷ್ಯ

ಅಗತ್ಯವಾದ ಕರ್ಮಗಳನ್ನು ಪರಸ್ಪರಿಸ್ತಾ ಹೋಗ್ತಾನೆ ಮಾಡ್ತಾನೆ. ಕರ್ಮಾಚರಣೆ ಪರಂಪರೆಗೆ ಜನ್ಮ ಜನ್ಮಾಂತರಗಳಿಗೆ ಸೇರಿದ್ದು, ಕರ್ಮ ಮಾಡಲೇಬೇಕಾದ್ದು, ಅದು ಮನುಷ್ಯನ ಅಧಿಕಾರಕ್ಕೆ ಸೇರಿದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಿತವಾದದ್ದು ದೊರಕುತ್ತೋ ಇಲ್ವೋ ಅಂತ ಹೇಳೋ ಹಾಗಿಲ್ಲ. ಫಲದ ಮೇಲೆ ಕಣ್ಣಿಟ್ಟು ಮನುಷ್ಯ ಸದಾ ಕರ್ಮನಿರತನಾಗಿರುವುದೇ ನಿಯತವಾಗಿದೆ. ಕರ್ಮದ ನಿರಂತರತೆಯನ್ನ, ಅನಿವಾರ್ಯತೆಯನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಡಿ ವಿ ಜಿ. ಜಗತ್ತಿನ ಪ್ರವರ್ಧನೆಗೆ ಅಂದರೆ ಬೆಳವಣಿಗೆಗೆ ನರನ ತೃಷ್ಣೆ ಇದೆ, ಬಯಕೆ ಬಾಯಾರಿಕೆ ಇದೆ, ಹಸುವಿದೆ, ಅದನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಅದರಿಂದನೇ ಜಗತ್ತು ಬೆಳೀತಾ ಇರತಕ್ಕಂಥದ್ದು. ಇಷ್ಟದ ತಲೆಬರ ಪರಂಪರೆಯಿಂದ ಬಂದಿರತಕ್ಕಂಥ, ಜನ್ಮಾಂತರ್ಯ ಬಂದಿರತಕ್ಕಂಥ ಜನ ಏನಾದರೂ ಕೂಡ ಇದಕ್ಕಿಷ್ಟೇ ಏನೂ ಮಾಡಬೇಕಾಗಿಲ್ಲ ಅಂತ ಅನ್ಬಿಟ್ಟಿದ್ರೆ ಬಹುಶಃ ಎಲ್ಲ ನಿಂತು ಹೋಗ್ಬಿಡ್ತಾ ಇತ್ತು. ಆದ್ರೆ ಹಾಗಾಗೋದಿಲ್ಲ. ಒಬ್ಬರಲ್ಲ ಒಬ್ಬರು ಈ ಬಗ್ಗೆ ಆಲೋಚನೆ ಮಾಡಿ ಜಗತ್ತಿನ ಪ್ರವರ್ಧನೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಶಸ್ಸು ಪೂರ್ಣವಾಗುತ್ತೇನೋ ಗೊತ್ತಿಲ್ಲ, ಆದರೂ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರತಕ್ಕಂಥದ್ದು. ಜಯ ಸಿಗದಲೇ ಇರಬಹುದು, ಜಗತ್ ಪ್ರವರ್ಧನೆಗೆ ನರತೃಷ್ಣೆ ನಿಯತವಾಗಿರ್ತಕ್ಕಂಥದ್ದಾಗಿದೆ ಅನ್ನೋ ಅಭಿಪ್ರಾಯವನ್ನು ಕೊಡ್ತಾರೆ.

ಪ್ರಕೃತಿಯನವರತಮನು ಜನತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ. ಪ್ರಕೃತಿಯನ ವರತಮನು ಜನತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ. ಭೂಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ. ಭೂಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ.

0: ಪ್ರಕೃತಿಯನ್ ಅನವರತ ಮನುಜನ ತಿದ್ದುತ್ತಿರುವಂತೆ ಅಂತ ಇರತಕ್ಕಂತಹ ಪದ್ಯ ಇದು. ಪ್ರಕೃತಿ ಸದಾಕಾಲಕ್ಕೆ ಮನುಷ್ಯನ ಗುಣ ಸ್ವಭಾವ ಆವರ್ತನೀಯ ಋತುಗಳಿಂದ ಕ್ಷಾಮ ಪ್ರಳಯಗಳಿಂದ ಹಿಮ ಬೆಂಕಿಗಳಿಂದ ಉಳಿವು ಅಳಿವುಗಳಿಂದ ತಿತ್ತಾ ಇದೆ. ಅಂದರೆ ಮನುಷ್ಯನು ಪ್ರಕೃತಿಯ ಅಂಗಗಳಾದ ಜಲ ಹಸಿರು ಹೂವು ಗಾಳಿ ಮುಂತಾದ ಜೀವನಾಡಿಗಳನ್ನ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ವಿರೂಪಗೊಳಿಸ್ತಾ ಇದ್ದಾನೆ. ಮಿತಿಮೀರಿದ ನಗರೀಕರಣದಿಂದ ನೆಲ ಜಲ ವಾತಾವರಣ ಮಾಲಿನ್ಯತೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪ್ರಕೃತಿಯ ವಿರೂಪದಿಂದ ವಿಕೋಪಕ್ಕೆ ಎಡೆಯಾಗಿದೆ. ಬೇಸಾಯದಿಂದ ಅಧಿಕ ಫಲ ದಕ್ಕಿಸಿಕೊಳ್ಬೇಕಾದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಆಗಬೇಕು. ಇದರಿಂದ ಏನಾಗ್ತಾ ಇದೆ, ಭೂಮಿಯ ಸತ್ವ ಕ್ಷೀಣ ಆಗ್ತಾ ಇದೆ. ಕೃತಕ ಬಣ್ಣಗಳು ಬಟ್ಟೆಗಳು ಆಹಾರಗಳು ಔಷಧಿಗಳ ಬಳಕೆಯಿಂದ ಮನುಷ್ಯನ ದೇಹ ಆರೋಗ್ಯ ಇನ್ನೂ ಹದಗೆಡ್ತಾ ಇದೆ. ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ, ಅತಿವೈದ್ಯದಿಂದ ಹೊಸ ರುಜಿನ ಕೆಡೆಯಾದೀತು. ಹೆಚ್ಚು ಹೆಚ್ಚು ವೈದ್ಯ ಸಾಹಸ ಮಾಡ್ತಾ ಹೋಗ್ತಿದ್ದಾನೆ ಅಂತ ಅಂದ್ಬಿಟ್ರೆ ಇನ್ನು ಹೊಸ ಹೊಸ ರೋಗಗಳು ಹುಟ್ಕೊಳ್ತಾ ಹೋಗ್ತಾ ಹೋಗುತ್ತೆ. ಎತ್ತರದ ಸೌಧಗಳು, ಉದ್ದವಾದ ರಸ್ತೆಗಳು, ಅಡ್ಡಲಾದ ಸೇತುವೆಗಳು, ಬುಸುಗುಟ್ಟುವ ವಾಹನಗಳು, ಇದನ್ನ ವಾತಾವರಣ ಕಲುಷಿತವಾಗ್ತಾ ಇದೆ. ಭೂಕೃಷಿಕ, ರಸಾಯನಶಾಸ್ತ್ರ, ವಾಸ್ತುಶಿಲ್ಪ, ವಾಹನ, ತಂತ್ರಜ್ಞ ಅಭಿವೃದ್ಧಿ ನೆಪದಲ್ಲಿ ಪ್ರಕೃತಿ ವಿರೂಪ ಮಾಡ್ತಾ ಇಲ್ವಾ? ಅದಕ್ಕೆ ಬಹಳ ಮುಖ್ಯವಾಗಿ ಹೇಳ್ತಾರೆ, ಯಾದ್ರಿಂದ ನಾವು ನಾಗರಿಕತೆಯಿಂದ ಪ್ರಕೃತಿಯ ವಿರೂಪ ಮಾಡ್ತಾ ಇದ್ದೇವೆ, ಹಾಗೆ ಪ್ರಕೃತಿನೂ ಕೂಡ ನಮ್ಮನ್ನ ವಿರೂಪಕ್ಕೆ ಒಳಪಡಿಸುವುದಿಲ್ವೇ, ನಷ್ಟಕ್ಕೆ ಒಳಪಡಿಸುವುದಿಲ್ವೇ ಅಂತ ನಾವು ವಿಚಾರಣೆ ಮಾಡಬೇಕಾಗಿದೆ ಅಂತ ಸೂಚನೆ ಕೊಡ್ತಿದ್ದಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ.

0: ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಪ್ರಸಾರ ಆಯಿತು, ಈಗ ಪ್ರಸಾರ ಆಗ್ತಾ ಇದೆ ಮನೆಯ ಮಂತ್ರಾಲಯ ಚಿತ್ರದ ಹಾಡು. ಎಸ್ ಜಾನಕಿ, ಕೆಜೆ ಸುದಾಸ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಶಿವದಯ ಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು, ನಂತರ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲೆಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ವಾರ್ತೆಗಳ ವಿವರ: ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ದಿ ಕೈಗೊಳ್ಳಲು ಸ್ವಿಟ್ಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಭೇಟಿ ನೀಡಿರುವ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಪರಮಾಣು ಶಕ್ತಿ ವಲಯಗಳಲ್ಲಿ ಸಹಕಾರವನ್ನು ಮುಂದುವರಿಸಲು ಉಭಯ ನಾಯಕರು ಒತ್ತು ನೀಡಿದ್ದು, ಪ್ರಮುಖ ಒಪ್ಪಂದಗಳು ಹಾಗೂ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ಭಾಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಸಮೃದ್ದಿ ಶೃಂಗಸಭೆಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 1ರಂದು ಜಾರಿಗೆ ಬಂದ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮೊದಲ ವರ್ಷದ ಸ್ಮರಣಾರ್ಥ ಈ ಸಮಾವೇಶ ನಡೆಯುತ್ತಿದೆ. 2027ರ ಜೂನ್ನಲ್ಲಿ ಜನೆವಾದಲ್ಲಿ ನಡೆಯಲಿರುವ ಎಐ ಶೃಂಗಸಭೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಮೂನೆ 6ರಲ್ಲಿ ಅರ್ಜಿದಾರರ ವಂಶಾವಳಿ ಹಾಗೂ ಹಿಂದಿನ ವಿಶೇಷ ತೀವ್ರ ಪರಿಷ್ಕರಣೆಯೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. ಈ ಸಂಬಂಧ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಗೊಳಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದಿಗೆ ಪ್ರಕರಣವನ್ನು ವಿಚಾರಣೆಗೆ ಸೇರಿಸಿದೆ. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಪತ್ರಿಕಾ ವರದಿಗಳ ಆಧಾರದ ಮೇಲೆ ಮಾತ್ರ ಏಕಪಕ್ಷೀಯ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟೀಯ ಗುರಿಯನ್ನು ತಲುಪಲು ಸರ್ಕಾರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030ರ ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು, 2040ರ ವೇಳೆಗೆ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ ನಡೆಯುತ್ತಿದೆ. ಹಣದುಬ್ಬರದ ಮುನ್ನೋಟ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸಮಿತಿ ಪರಿಶೀಲಿಸಲಿದೆ. ಮೂರು ದಿನಗಳ ಸಭೆಯ ಅಂತ್ಯದಲ್ಲಿ ನೀತಿ ನಿರ್ಧಾರ ಪ್ರಕಟವಾಗಲಿದೆ. ಪ್ರಸ್ತುತ ಆರ್ಬಿಐನ ರೆಪೋ ದರ ಶೇಕಡಾ 5.25% ಫೆಬ್ರವರಿ 2023 ಕೊನೆಯ ಬಾರಿ ರೆಪೋ ದರವನ್ನು 25 ಮೂಲಾಂಶ ಹೆಚ್ಚಿಸಿ ಶೇಕಡಾ 6.50%ಗೆ ನಿಗದಿಪಡಿಸಲಾಗಿತ್ತು. ನಂತರ 2023-24 ಅವಧಿಯಲ್ಲಿ ದರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು 2025 ದರ ಕಡಿತದ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ಮುಂಬೈ ದಾಳಿಯ ನಂತರ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆ ಕೇವಲ ಕಾಗದದ ದಾಖಲೆಗಳಿಗೆ ಸೀಮಿತವಾಗಿತ್ತು. ಯಾವುದೇ ಪ್ರತ್ಯುತ್ತರದ ಭಯವಿಲ್ಲದ ಕಾರಣ ಉಗ್ರರ ದಾಳಿಗಳು ನಿರಂತರವಾಗಿ ಮುಂದುವರಿದಿದ್ದವು. ಆದರೆ 2016 ಸೆಪ್ಟೆಂಬರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಈ ಹಿಂಜರಿಕೆಯ ನೀತಿಗೆ ಪೂರ್ಣ ವಿರಾಮ ಹಾಕಿತು. ತದನಂತರ 2019 ಬಾಲಾಕೋಟ್ ವಾಯುದಾಳಿ ಹಾಗೂ ಮೇ 2025 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳ ಮೂಲಕ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ಆಡಳಿತವನ್ನು ಪ್ರತ್ಯೇಕಿಸಿ ನೋಡದಿರುವುದು ಭಾರತದ ಸ್ಪಷ್ಟ ನೀತಿಯಾಗಿದೆ. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುನೀತಾ ಅಗರ್ವಾಲ್, ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ತೆಲಂಗಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಪರೇಶ್ ಕುಮಾರ್ ಸಿಂಗ್ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ನೀಡಿದ್ದಾರೆ. ಪಿಂಚಣಿ ಆಡಳಿತ, ಪಿಂಚಣಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅನುಭವಗಳಿಂದ ನಿರಂತರವಾಗಿ ಕಲಿತು ವ್ಯವಸ್ಥೆಯಲ್ಲಿರುವ ಲೋಪಗಳನ್ನು ಸರಿಪಡಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 17ನೇ ಅಖಿಲ ಭಾರತ ಪಿಂಚಣಿ ಅದಾಲತ್ನಲ್ಲಿ ಮಾತನಾಡಿದ ಅವರು, ಪಿಂಚಣಿದಾರರು ಮತ್ತು ಅವರ ಕುಟುಂಬಗಳಿಗೆ ಸರಳ ಹಾಗೂ ಸುಲಭವಾಗಿ ಲಭ್ಯವಾಗುವ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಧರ್ಮಪಾಲ್ ಸಿಂಗ್, ರಾಧಾಕಾಂತ್ ಓಜಾ, ಪ್ರಕಾಶ್ ಪಾಲ್, ವಿದ್ಯಾಸಾಗರ್ ಸೋನ್ಕರ್, ಗೋಪಿಕೃಷ್ಣ ಪಾಂಡೆ, ಪ್ರಿಯಾಂಕಾ ಸಿಂಗ್ ರಾವತ್, ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ಮತ್ತು ಶ್ರುತಿ ಗಂಗ್ವಾರ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ 10, ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16 ಮತದಾನ ನಡೆಯಲಿದೆ. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60 ಏರಿದ್ದು ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6 ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14 ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಬಾಡಿಗೆದಾರರ ಕಥೆ ವ್ಯಥೆಯ ಬಗ್ಗೆ ಮಾತಾಡ್ತಿದ್ದೀವಿ. ಬಾಡಿಗೆ ಮನೆಯ ಜೀವನದಲ್ಲಿ ಅತ್ಯಂತ ಭಾವನಾತ್ಮಕ ಘಟ್ಟ ಅಂದರೆ ಮನೆ ಖಾಲಿ ಮಾಡುವಂಥ ದಿನ ಅಲ್ವಾ. ವರ್ಷಗಳ ಕಾಲ ನಕ್ಕು ಹತ್ತು ಹಬ್ಬಗಳನ್ನು ಆಚರಿಸಿದಂತಹ ಮನೆಯಿಂದ ಸಾಮಾನುಗಳನ್ನೆಲ್ಲ ಲಾರಿಗೆ ತುಂಬಿದ ಮೇಲೆ ಮನಸ್ಸು ಒಂದು ರೀತಿಯ ಶೂನ್ಯವಾಗಿಬಿಡುತ್ತೆ. ಬಾಗಿಲಿಗೆ ಬೀಗ ಹಾಕಿ ಮಾಲೀಕರ ಕೈಗೆ ಕೀಯನ್ನು ಕೊಟ್ಟು ಹೊರಡುವಾಗ ಎಂತಹ ಕಠಿಣ ಮನಸ್ಸಿನ ವ್ಯಕ್ತಿಗೂ ಕೂಡ ಕಣ್ಣಿನಂಚಿನಲ್ಲಿ ಹನಿ ಮೂಡೋದು ಸಹಜ. ಆ ಕ್ಷಣದಲ್ಲಿ ಮನುಷ್ಯನ ಬದುಕಿನ ಪರಮ ಸತ್ಯವೊಂದು ಅರಿವಾಗುತ್ತೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ, ನಾವೆಲ್ಲರೂ ಈ ಭೂಮಿಯ ಮೇಲೆ ಬಾಡಿಗೆದಾರರಷ್ಟೇ.

ರ್ಯಾಂಬೋ ಚಿತ್ರದ ಹಾಡು ಪ್ರಸಾರ ಆಯಿತು. ಹಾಡಿದವರು ಅರ್ಜುನ್ ಜನ್ಯ ಮತ್ತು ಪ್ರಿಯಾ ಹಿಮೇಶ್. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಹಾಡು ಇದು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬಂತು. ಬಾಡಿಗೆ ಮನೆಯ ಜೀವನವು ಎಷ್ಟೇ ಸವಾಲುಗಳಿಂದ ಕೂಡಿದರೂ ಅದು ಮನುಷ್ಯನಿಗೆ ಸಾಲ, ಹೊಂದಾಣಿಕೆ, ಸಮಾಧಾನ ಮತ್ತು ತಾಳ್ಮೆಯನ್ನು ಕಲಿಸ್ಕೊಡುತ್ತೆ. ಈ ವ್ಯಥೆಯನ್ನು ಕಡಿಮೆ ಮಾಡೋದಕ್ಕೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ಒಪ್ಪಂದ ಏನಿದೆ ಅದು ಕರೆಕ್ಟಾಗಿ ಇರಬೇಕಾಗುತ್ತೆ. ಬಾಡಿಗೆ ಮನೆ ಅನ್ನೋದು ಜೀವನದ ರಂಗಸ್ಥಳದಲ್ಲಿ ಮಧ್ಯಮ ವರ್ಗದವರು ಅಭಿನಯಿಸುವಂಥ ಒಂದು ಮುಖ್ಯ ಪಾತ್ರ ಅಂತಲೇ ಕರಿಬೋದು. ಅದು ತಾಳ್ಮೆ, ಹೊಂದಾಣಿಕೆ ಮತ್ತು ಬದುಕಿನ ನೈಜ ಮೌಲ್ಯಗಳನ್ನು ಕಲಿಸುವಂಥ ಪಾಠಶಾಲೆ. ಮುಂಗಡ ಹಣದ ಹೊರೆ, ನಿಯಮಗಳ ಸರಮಾಲೆ, ಖಾಲಿ ಮಾಡುವ ಆತಂಕಗಳಿದ್ದರೂ ಆ ನಾಲ್ಕು ಗೋಡೆಗಳ ನಡುವೆ ಹಂಚಿಕೊಳ್ಳುವ ನಗು, ಅತ್ತ ಕಣ್ಣೀರು ಮತ್ತು ಕಟ್ಟಿಕೊಂಡ ನೆನಪುಗಳು ಜೀವನ ಪರ್ಯಂತ ಜೀವಂತವಾಗಿರ್ತವೆ.

ಇವತ್ತಿನ ಗಾನಭಜನ ಕಾರ್ಯಕ್ರಮವನ್ನು ಕೇಳಿ ಒಂದಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಕೌಸಲ್ಯವರು ಬನಶಂಕರಿಂದ ಶುಭ ಸಂಜೆ ವಿವಿಧ ಭಾರತಿಗೆ ಅಂತಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ್ ಪಾರ್ಕ್ ಕೋಕುಲ್ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರೋಹಿತ್ ಅವರ ಸಂದೇಶ ಬಂದಿದೆ ದಾಸನಪುರದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಗೋವಿಂದ ಮೆನ್ನನವರು ಕೋಲಾರದಿಂದ, ಹುಸೇನ್ ಶಿವಮೊಗ್ಗದಿಂದ, ಹಾಗೆ ಮೀನಾ ಅವರು ಉಳ್ಳಾಲ ಉಪನಗರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಅವರು ನಂಬರ್ ಎಂಡಿಂಗ್ ವಿಂದ 736 ಕೆಂಗೇರಿ ಉಪನಗರ ಇಲ್ಲಿಂದ, ಮಹಂತ್ ಮಾನ್ವಿತ ಕ್ಲಾಸಿಕ್ ಕೌಂಟಿ ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ಶೈಲಿನಿ ಮುರಳೀಧರ್ ಸಂಜಯನಗರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಜೆ ಎಸ್ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆ ಅರುಣ ಮೈತ್ರಿ ಅವರು, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ರವಾನಿಸಿದರೆ, ವಿಜಯ್ ಕುಮಾರ್ ಮಳೆ ಶಿರಾಳಕೊಪ್ಪದಿಂದ, ಇತ್ತೀಚೆಗೆ ಮನೆ ನೋಡುವವರು ಮೊದಲು ವಾಸ್ತು ನೋಡ್ತಾರೆ, ಯಾವುದೇ ಕಿರಿಕಿರಿ ಮಾಡದೆ ಬಾಡಿಗೆದಾರರ ಜೊತೆ ಹೊಂದ್ಕೊಂಡು ಹೋಗುವ ಮಾಲೀಕರು ಸಿಕ್ಕರೆ ಅದೇ ದೊಡ್ಡ ವಾಸ್ತು ಮತ್ತು ವಾಸ್ತವ ಅನ್ನುವಂಥದ್ದು ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪೆಯವರ ಅಭಿಪ್ರಾಯ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಗದಗ ಜಿಲ್ಲೆ ಅಡವಿ ಸೋಮಾಪುರದ ಮಂಗಳಪ್ಪ ನಿಂಗಾಪುರ ಅವರು ಸಂದೇಶವನ್ನು ರವಾನಿಸಿ ಹಾಡು ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಪ್ರಭಾಕರ್ ರವಿ ಉತ್ತರಹಳ್ಳಿ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ದಯಾನಂದ ಮಾವಟ್ಕರು ಹೇಳ್ತಿದ್ದಾರೆ, ನಾನು ಕೂಡ ಬಾಡಿಗೆ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಇದ್ದೆ ಅಂತಿದ್ದಾರೆ. ನಾಗರಾಜ ಚೌಧರಿ ಅವರು ಕೂಡ ಸಂದೇಶವನ್ನು ರವಾನಿಸಿದರೆ, ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಹೆಬ್ಬಾಳದ ರಮೇಶ್ ಅವರು, ಹಲಸೂರಿನ ರಾಜೇಶ್ ಅವರು, ಹಾಗೆ ಮಹಾರಾಷ್ಟ್ರ ಅಕ್ಕಲಕೋಟೆ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ ಅವರ ಸಂದೇಶ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಗೆ ಜೀವನ್ ಅವರು ತಾತುಗುಣಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ಕುಮಾರ್ ಕಲ್ಪನಾ ಕಿಶನ್ ಮಾನಸ ಹಿತಾಂಶ್ ಕೀರ್ತನ್ ಮತ್ತು ಕಾವ್ಯ ಇವರೆಲ್ಲರೂ ಕುರುಬರಹಳ್ಳಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆ ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ವಾಸುಕಿಯವರು ಸಾಗರದಿಂದ, ಬಾಡಿಗೆ ಮನೆಯ ಕಷ್ಟ ಈ ವಿಷಯ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತಿದ್ದಾರೆ. ಮೈಸೂರು ವಿದ್ಯಾರಣ್ಯ ಇಲ್ಲಿಂದ ರಾಮ್ ಪ್ರಸಾದ್ ಅವರು ಸಹ ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಇವತ್ತಿನ ಗಾನಭಜನ ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಗಾನಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂದು ನವದೆಹಲಿಯಲ್ಲಿ ಐರೋಪ್ಯ ಆಯೋಗದ ಸುಸ್ಥಿರ ಸಾರಿಗೆ ಮತ್ತು ಪ್ರವಾಸೋದ್ಯಮ ಆಯುಕ್ತ ಅಪೋಸ್ಟೋಲೋಸ್ ಸಿಟಿಕೋಸ್ಟಾಸ್ ಅವರನ್ನು ಭೇಟಿ ಮಾಡಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ ನಡೆಯುತ್ತಿದೆ.

ಭಾರತ ಮತ್ತು ಯುಎಇ ನಡುವಿನ ಜಂಟಿ ಸೇನಾ ಸಮರಾಭ್ಯಾಸ ಮೌಂಟನ್ ಗಾರ್ಡಿಯನ್ 2026 ಇಂದು ಉತ್ತರಾಖಂಡದಲ್ಲಿ ಆರಂಭಗೊಂಡಿದೆ. ಈ ಸಮರಾಭ್ಯಾಸವು ಇದೇ 18ರವರೆಗೆ ನಡೆಯಲಿದೆ. ಸಂಚಾರ ಸಾಥಿ ಪೋರ್ಟಲ್ ಆರಂಭವಾದ 2023ರ ಮೇ ತಿಂಗಳಿನಿಂದ ಈವರೆಗೆ 30 ಕೋಟಿಗೂ ಅಧಿಕ ಬಾರಿ ಬಳಕೆಯಾಗಿದೆ ಎಂದು ಸಂವಹನ ಸಚಿವಾಲಯ ತಿಳಿಸಿದೆ. ದೂರಸಂಪರ್ಕ ಇಲಾಖೆಯಿಂದ ಅಭಿವೃದ್ಧಿಪಡಿಸಲಾದ ಈ ಪೋರ್ಟಲ್ ಮೂಲಕ ಅನುಮಾನಾಸ್ಪದ ಕರೆಗಳು ಮತ್ತು ಸಂದೇಶಗಳ ಬಗ್ಗೆ ದೂರು ಸಲ್ಲಿಸಬಹುದು. ಯೆಮನ್ನ ಅಂತಾರಾಷ್ಟೀಯ ಮಾನ್ಯತೆ ಪಡೆದ ಸರ್ಕಾರ ಹೌತಿ ಬಂಡುಕೋರರ ವಶದಲ್ಲಿರುವ ಪ್ರದೇಶಗಳನ್ನು ಮರಳಿ ಪಡೆಯಲು ಹಾಗೂ ದೇಶಾದ್ಯಂತ ಸರ್ಕಾರದ ಅಧಿಕಾರವನ್ನು ಮರುಸ್ಥಾಪಿಸಲು ಸೇನಾ ಕಾರ್ಯಾಚರಣೆ ಆರಂಭಿಸಿರುವುದಾಗಿ ಘೋಷಿಸಿದೆ. ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಗಾಣ, ಗುಂಡ್ಲಪೇಟೆ ತಾಲೂಕಿನ ನಿಟ್ರೆ ಗ್ರಾಮಗಳಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ಕೇಂದ್ರ ಬರ ಅಧ್ಯಯನ ತಂಡ ಬರ ವೀಕ್ಷಣೆ ನಡೆಸಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಮತ್ತಿತರ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ವಿವರವಾದ ಮಾಹಿತಿ ಒದಗಿಸಿದರು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಫಾರಂ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದೇ ತಪ್ಪು ಮಾಡದವರ ವಿರುದ್ದ ಕೈಗೊಂಡಿರುವ ಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಖಂಡಿಸಿದ್ದಾರೆ. ರಾಜ್ಯ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾ ಹಿನ್ನೆಲೆಯಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಗದಗ ಜಿಲ್ಲೆಯಲ್ಲಿ ಇದೇ 31ರವರೆಗೆ ಜಾರಿಯಲ್ಲಿರಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: 90.9 FM. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ 8:04:36. ಇನ್ನು ಮುಂದೆ ಕಾರ್ಯಕ್ರಮ ಭಾವಚಿತ್ತಾರ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಇಂಪಾದ ಭಾವಗೀತೆಗಳು ನಿಮಗಾಗಿ. ಮೊದಲಿಗೆ ನರಸಿಂಹ ನಾಯಕ್ ಅವರು ಹಾಡಿರುವ ಗೀತೆ, ರಚನೆ ಕುವೆಂಪು ಅವರದ್ದು.

ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಮೂಡಿಬಂತು ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. ಈಗ ಬಿ ಸಿ ಸಾದರ್ ಅವರ ರಚನೆ ಹಾಡಿದ್ದಾರೆ ಲಕ್ಷ್ಮೀ ನಾಗರಾಜ್.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ ಪ್ರಸಾರ ಆಯಿತು. 8:38:42 ಮಂಜುಳಾ ಗುರುರಾಜ್ ಅವರು ಹಾಡಿರುವ ಕುವೆಂಪು ಅವರ ರಚನೆ ಈಗ ಮೂಡಿ ಬರ್ತಾ ಇದೆ.

0: ರಾಜು ಅನಂತ ಸ್ವಾಮಿಯವರು ಹಾಡಿದ ರಾಘವೇಂದ್ರ ಪಿ ಇಟಗಿಯವರ ರಚನೆ ಮೂಡಿಬಂತು. ಈ ಹಾಡಿನೊಂದಿಗೆ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ.
1: ನಮಸ್ಕಾರ.
2: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಸೈರಾ ಮುಜ್ತಬಾ ವಿತ್ ದ ನ್ಯೂಸ್ ಅಟ್ 9. The headlines. India and Switzerland signed 5 pacts to strengthen cooperation in transport technology, infrastructure and mobility, identify new avenues for defense cooperation and deepen collaboration in nuclear energy. External Affairs Minister Dr. S. Jaishankar says India's multi-alignment approach enables engagement with major global powers including US, Russia and China. First cargo vessel since independence sails from Assam to Bangladesh via Brahmaputra, reviving international trade route after 80 years. West Bengal to get 4 new airports in 2 years to strengthen regional air connectivity as the center and state sign MOU. And German and US scientists win Nobel Prize in medicine for breakthrough technique unlocking mysteries of the brain. Now the news in detail. India and Switzerland today signed 5 agreements in New Delhi following bilateral talks between

ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಹಿಂದಿ ಗೀತೆಗಳು ಪ್ರಸಾರವಾಗಲಿವೆ. ಕಾರ್ಯಕ್ರಮದ ಮೊದಲಿಗೆ ಉದಿತ್ ನಾರಾಯಣ್, ಹೇಮಾ ಸರ್ದೇಸಾಯಿ, ಅಲ್ಕಾ ಯಾಜ್ಞಿಕ್, ಸಬ್ರಿ ಮತ್ತು ಸಂಗಡಿಗರು ಹಾಡಿರುವ ಪರದೇಶ್ ಚಿತ್ರದ ಹಾಡನ್ನು ಕೇಳಿ. ಆನಂದ್ ಭಕ್ಷಿ ಅವರ ರಚನೆ ಇದು, ನದೀಮ್ ಶ್ರವಣ್ ಅವರ ಸಂಗೀತ ಈ ಹಾಡಿಗಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ.

ಎಲ್ಲೋ ಸಿ ಕಾರ್ಗಿಲ್ ಚಿತ್ರದ ಹಾಡು ಪ್ರಸಾರ ಆಯಿತು. ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಜಾವೇದ್ ಅಖ್ತರ್ ಅವರ ರಚನೆಗೆ ಅನು ಮಲ್ಲಿಕ್ ಅವರ ಸಂಗೀತವಿತ್ತು. ಈಗ ಪ್ರಸಾರ ಆಗುವಂಥ ಹಾಡು ಮುಸ್ಕಾನ್ ಚಿತ್ರದ್ದು. ಸಮೀರ್ ಅವರ ರಚನೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅನುರಾಧ ಪೌದ್ವಾಲ್. ನಿಖಿಲ್ ವಿನಯ್ ಅವರ ಸಂಗೀತ ಹಾಡಿದ್ದಾರೆ.

ಮೊಹಮ್ಮದ್ ರಫಿ ಅವರು ಹಾಡಿದ ಆಬ್ರು ಚಿತ್ರದ ಹಾಡು ಪ್ರಸಾರ ಆಯಿತು. ಜಿ ಎಲ್ ರಾವಲ್ ಅವರ ರಚನೆಗೆ ಸೋನಿ ಕೋಮಿ ಅವರ ಸಂಗೀತವಿತ್ತು. ಈಗ ಅಂದಾಜ್ ಚಿತ್ರದ ಹಾಡನ್ನು ಕೇಳಿ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ.

9:43:49 ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಇಷ್ಟ ಅದು ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ರವಾನಿಸಿದರೆ, ಮಮತಾ ಮೇಘ ಧ್ರುವ ಬಡ್ನಿಕೆ ಶುಭ್ರ ಹುಬ್ಬಳ್ಳಿಯಿಂದ, ನಾಗರತ್ನೂರು ರಾಜಾಜಿ ನಗರದಿಂದ ಸುಬ್ಬನ್ ಕೋರಿ ಹಂಪಸಾಗರದಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಕಲ್ಲತಮ್ಮನಹಳ್ಳಿಯಿಂದ ಮಂಜುನಾಥ ಎಮ್ ಅವರು, ಡಾಕ್ಟರ್ ಅನಂತಕುಮಾರ ರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಮೈಸೂರು ವಿದ್ಯಾರಣ್ಯಪುರದ ರಾಮ್ಪ್ರಸಾದ್ ಅವರ ಸಂದೇಶ ಕೂಡ ಬಂದಿದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಶಾದಿಕಾ ಲಡ್ಡು ಚಿತ್ರದ ಹಾಡು, ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅವರು ಹಾಡಿರುವ ಗೀತೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಹಾಗೂ ಜಾನಪದ ಕಲಾವಿದರ ತಂಡವನ್ನು ಭೇಟಿ ಮಾಡಿ ಅವರ ಕಲಾಕೃತಿಗಳನ್ನು ವೀಕ್ಷಿಸಿದರು. ಪಿಂಚಣಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅನುಭವಗಳಿಂದ ನಿರಂತರವಾಗಿ ಕಲಿತು ವ್ಯವಸ್ಥೆಯಲ್ಲಿರುವ ಲೋಪಗಳನ್ನು ಸರಿಪಡಿಸುವತ್ತ ಪಿಂಚಣಿ ಆಡಳಿತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ 2 ವರ್ಷಗಳಲ್ಲಿ 4 ಹೊಸ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಈ ಸಂಬಂಧ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೋಲ್ಕತ್ತಾದ ನವಣ್ಣದಲ್ಲಿ ಇಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ರಾಜ್ಯದಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ನಡೆಯುತ್ತಿಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಚಿಕ್ಕಮಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಅಭಾವವಿಲ್ಲ, ಮುನ್ನೆಚ್ಚರಿಕಾ ಕ್ರಮವಾಗಿ 8 ತಿಂಗಳಿನಿಂದಲೇ ಸಿದ್ದತೆ ಮಾಡಿಕೊಳ್ಳಲಾಗಿತ್ತು ಎಂದು ಹೇಳಿದ್ದಾರೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಮತ್ತು ಹೂವಿನ ಹಡಗಲಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ ನೀಡಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಇಂದು ಉತ್ತಮ ಮಳೆಯಾಗಿದೆ. ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಸುರಿದ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನೊಂದೆಡೆ ಚಿಕ್ಕ ಮರಳಿಹಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ 60 ವರ್ಷದ ರೈತರಾದ ನಿಂಗಪ್ಪ ರಿತ್ತಿ ಮೃತಪಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅರ್ಹ ರೈತರಿಗೆ ನೀಡುವ ಆರ್ಥಿಕ ನೆರವಿನ ಹಣವು ಯಾವುದೇ ತಡೆ ಇಲ್ಲದೆ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲು ಇಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಕೋಲಾರ ಕೃಷಿ ಜಂಟಿ ನಿರ್ದೇಶಕಿ ಎನ್ ಮಂಜುಳಾ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸ್ಟುಡಿಯೋ ಸಮಯ 10:02:58. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಮೊದಲಿಗೆ ಪಾವನಗಂಗಾ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಅವಳ ಹೆಜ್ಜೆ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿಬಂತು. ಚಿ ಉದಯ್ ಶಂಕರ್ ಅವರ ರಚನೆ ಇದಾಗಿತ್ತು.

ಈಗ ಪ್ರಸಾರ ಆಗುವಂಥ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೊಂಬಿಸಲು ಚಿತ್ರದ ಹಾಡು. ಗೀತಾಪ್ರಿಯ ಅವರ ರಚನೆ ಇದು. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ ಈ ಹಾಡಿಗೆ.

ಎರಡು ಕನಸು ಚಿತ್ರದ ಹಾಡು ಪ್ರಸಾರ ಆಯಿತು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್. ಜೀವದಯಶಂಕರ್ ಅವರ ರಚನೆ ಇದಾಗಿತ್ತು. 10:25:20 ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ನಾನಿನ್ನ ಮರೆಯಲಾರೆ ಚಿತ್ರದ ಹಾಡು. ಗೀತೆಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ದೇವರಗುಡಿ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ, ಜಿ ಉದಯ್ ಶಂಕರ್ ಅವರ ರಚನೆಗೆ ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ಈಗ ಬಯಲುದಾರಿ ಚಿತ್ರದ ಹಾಡನ್ನು ಕೇಳಿ. ಜಿ ಉದಯ್ ಶಂಕರ್ ಅವರ ರಚನೆ ಇದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದ್ದಾರೆ ರಾಜ ನಾಗೇಂದ್ರ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಪವನಗಂಗಾ ಚಿತ್ರದ ಹಾಡು ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ. ಜಿ ಉದಯ್ ಶಂಕರ್ ಅವರು ಬರೆದ ಹಾಡಿಗೆ ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. 10:45:48 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಮೂಡಿಬರ್ತಾ ಇವೆ. ಈಗ ನಾನಿನ್ನ ಬಿಡಲಾರೆ ಚಿತ್ರದ ಹಾಡನ್ನು ಕೇಳಿ. ಜಿ ಉದಯ್ ಶಂಕರ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಗ್ತಾ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮಾನುಬಂಧ ಚಿತ್ರದ ಹಾಡು ಪ್ರಸಾರ ಆಯಿತು. ಜಿ ಉದಯಶಂಕರ್ ಅವರ ರಚನೆಗೆ ರಾಜನಾಗೇಂದ್ರ ಅವರ ಸಂಗೀತವಿತ್ತು. ಈಗ ರಾಜನಾಗೇಂದ್ರ ಅವರ ಸಂಗೀತವಿರುವ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ್.

ಶೋಭಾ ಅವರು ಹಾಸನದಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ. ಹಾಗೆಯೇ ಇಂಪಾದ ಹಾಡುಗಳು ಖುಷಿ ಕೊಟ್ಟುವಂಥ ಜ್ಯೋತಿ ಪೃಥ್ವಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸವದತ್ತಿಯಿಂದ. ಪ್ರಸನ್ನ ಆಶಾ ಪ್ರಜಕ್ತ ಮತ್ತು ಪ್ರತೀಕ್ಷ ಅವರು, ಮಂಜುರಾಣಿ ಮತ್ತು ಅಮೃತ ವರ್ಷಿಣಿ ಅವರು ಮೈಸೂರಿನಿಂದ ಪ್ರೇಮ ದಿನದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ. ಕೆಂಪರಾಜು ಮಾರಸಂದ್ರ ತುರುವೇಕೆರೆ ತಾಲೂಕು ತುಮಕೂರು ಇಲ್ಲಿಂದ. ಹಾಗೆ ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು ರಾಜು ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ. ಗಿರಿಜಮ್ಮ ಅನ್ನಪೂರ್ಣ ಯಶಸ್ವಿನಿ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಆಳಂದದಿಂದ ಶ್ರೀಶಾ ಶೀತಲ್ ಕುಮಾರ್ ಬಸವರಾಜ ದಾಕ್ಷಾಯಣಿ ಚೆನ್ನವೀರಯ್ಯ ಹಿರೇಮಠ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಹಾಗೆ ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ. ಪಾವಗಡ ರೇಣುಕ ಪ್ರಸಾದ್ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು. ಎ ಹರಿಹರನ್ ವಿಜ್ಞಾನ ನಗರ ಇಲ್ಲಿಂದ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕ ರುದ್ರಪ್ಪ ಮಡಿವಾಳ ರಿಂದರಗಿ ಕೊಪ್ಪಳದಿಂದ. ನಾಗರತ್ನ ಅವರು ರಾಜಾಜಿನಗರದಿಂದ. ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಮತ್ತು ಚಂದ್ರಶೇಖರ್. ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ರೆ. ಗಣೇಶ್ ಬರಾಟೆ ಗಣೇಶ್ ಬೈರೇಟ್ ಕುವೈಟಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಸತ್ಯನಾರಾಯಣ ಎಂ ಅವರು ಸಹ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶವನ್ನು ರವಾನಿಸಿದ್ದಾರೆ.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಾದ ಸುನೀತಾ ಅಗರ್ವಾಲ್, ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ಅಪರೇಶ್ ಕುಮಾರ್ ಸಿಂಗ್ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಖಚಿತಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ದಿ ಕೈಗೊಳ್ಳಲು ಸ್ವಿಟ್ಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 100 ದಿನಗಳ ಕಾರ್ಯ, ನೇಮಕಾತಿ, ಆದ್ಯತಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ಹಾಗೂ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿದೆ.

ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಲನೋಬಿಸ್ ರಾಷ್ಟ್ರೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಇಂದು ಮೈಸೂರಿನಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಭಾರತೀಯ ಚುನಾವಣಾ ಆಯೋಗವು ಸೆಪ್ಟೆಂಬರ್ 26ರಂದು ಹೊರಡಿಸಿದ್ದ ಪತ್ರಿಕಾ ಪ್ರಕಟಣೆಯನ್ನು ಹಿಂಪಡೆದಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಆಯೋಗದ ಪ್ರಕಟಣೆಯು ಈಗಲೂ ಅಧಿಕೃತವಾಗಿ ಲಭ್ಯವಿದ್ದು ಅದನ್ನು ತೆಗೆದುಹಾಕಲಾಗಿಲ್ಲ. ಸಾರ್ವಜನಿಕರು ಇಂತಹ ದೃಢೀಕರಿಸದ ವದಂತಿಗಳನ್ನು ಹಂಚಿಕೊಳ್ಳದೆ ಅಧಿಕೃತ ಮೂಲಗಳಿಂದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.